ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ. ರಾಷ್ಟ್ರೀಯ ಶಕವರ್ಷ 1948 ಆಷಾಢ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳ 14ನೇ ತಾರೀಕು. ಸಮಯ 5:58:40. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ಸಾಹಿತ್ಯ ಸಮಾಲೋಚನೆ.

ಸವಿತಾ ಅವರ ಧ್ವನಿಯಲ್ಲಿ ಗದುಗಿನ ವೀರನಾರಾಯಣ ಅವರ ರಚನೆ ಜಯಮಂಗಳಂ ನಿತ್ಯ ಶುಭಮಂಗಳಂ.

ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ. ನೂರು ದೇಹದ ನೂರು ರೂಪದ ರಚನೆ ವಾಮನನಂದ ಅವರ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಮುಂದೆ ರಾಜಗೋಪಾಲ ಪುಣಿಂಚಿತ್ತಾಯ ಅವರಿಂದ ಚಿಂತನ.
1: ಪ್ರಪಂಚದಲ್ಲಿ ಮನುಷ್ಯನಿಗೆ ಮಾತು ಎಂಬುದು ಬಹಳ ಮುಖ್ಯ. ಅದು ದೇವರು ಕೊಟ್ಟ ಒಂದು ವರದಾನ. ಮಾನವನು ಮಾತುಗಳ ಮೂಲಕ ತನ್ನ ಅಭಿಪ್ರಾಯವನ್ನು ಇನ್ನಿತರರಿಗೆ ತಿಳಿಸುತ್ತಾನೆ. ತನ್ನ ಉದ್ದೇಶವನ್ನು ಅಥವಾ ಆಶಯವನ್ನು ಭಾಷೆಗನುಗುಣವಾಗಿ ಮಾತುಗಳ ಮೂಲಕ ಪ್ರಕಟಪಡಿಸುತ್ತಾನೆ. ಇದರಿಂದ ಅದು ಅನ್ಯರಿಗೆ ಅರ್ಥವಾಗುವುದು. ಮಾತನಾಡಲು ಅಶಕ್ತನಾದವನು ತನ್ನ ಅಂಗಾಂಗಗಳ ಚಲನೆಯಿಂದ, ಸನ್ನೆಗಳಿಂದ ಅಥವಾ ಅಭಿನಯದಿಂದ ಹೇಗಾದರೂ ಅನ್ಯರಿಗೆ ತಿಳಿಯುವಂತೆ ಮಾಡುತ್ತಾನೆ. ಆದುದರಿಂದ ಅದಕ್ಕಾಗಿಯೇ ಮಾತೆ ಮಾಣಿಕ್ಯ ಎಂದು ಹೇಳುತ್ತಾರೆ. ಇನ್ನಿತರ ಪ್ರಾಣಿಗಳು ಕೂಡ ತಮ್ಮ ಆಂಗಿಕ ಹಾವಭಾವಗಳಿಂದ, ಕೂಗುವಿಕೆಯಿಂದ ತಮ್ಮ ಅಭಿಪ್ರಾಯವನ್ನು ಪ್ರಕಟಗೊಳಿಸುತ್ತವೆ ಹಾಗೂ ತಮಗೆ ಬೇಕಾದುದನ್ನು ಪಡೆದುಕೊಳ್ಳುತ್ತವೆ. ಮುಖ್ಯವಾಗಿ ಮಾತು ಹಿತಮಿತವಾಗಿರಬೇಕು. ಕೆಲವರು ತಾವೇ ಸರ್ವಜ್ಞರೆಂದು ತೋರ್ಪಡಿಸುತ್ತಾ ಮಿತಿಮೀರಿ ಮಾತನಾಡುತ್ತಾರೆ. ಇದರಿಂದ ಕೆಲವು ಸಲ ಕೇಳುವವನಿಗೆ ಸಹನೆಯೇ ತಪ್ಪಿ ಹೋಗುವುದು. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಸೂಕ್ತಿಯು ಅತ್ಯಂತ ಅರ್ಥಪೂರ್ಣವಾಗಿದೆ. ಮಾತಿಗೆ ಮಾತು ಬೆಳೆದು ಕೆಲವು ಕಡೆ ಅನರ್ಥವಾದುದು ಇದೆ. ಮಾತಿನಲ್ಲಿ ಒಳ್ಳೆಯ ಮಾತು ಹಾಗೂ ಕೆಟ್ಟ ಮಾತು ಎಂದು ಎರಡು ರೀತಿ ಇದೆ. ಕೆಟ್ಟ ಮಾತುಗಳನ್ನಾಡುವುದರಿಂದ ಮುಂದೆ ಅನರ್ಥ ಉಂಟಾಗುತ್ತದೆ. ಅದು ಪಾಪಕರ. ಇತರರ ಮನಸ್ಸಿಗೆ ನೋವು ಉಂಟಾಗುವಂತೆ ಮಾತನಾಡಬಾರದು. ಇಂದಿನ ಜನರಲ್ಲಿ ಹೆಚ್ಚಾಗಿ ಸಜ್ಜನಿಕೆಯ, ಒಳ್ಳೆಯ, ಪ್ರೀತಿಯ ಮಾತುಗಳು ಬಹಳ ವಿರಳವಾಗಿರುವುದು ವಿಷಾದಕರ. ಇದಕ್ಕೆ ಮನಸ್ಸೇ ಕಾರಣ. ಮನಸ್ಸು ಎಲ್ಲ ಸಂಪತ್ತಿಗಿಂತಲೂ ಅತ್ಯಂತ ಹಿರಿದಾದುದು. ಅದು ಮಾತ್ರ ಪರಿಶುದ್ಧ ಹಾಗೂ ನಿರ್ಮಲವಾಗಿರಬೇಕು. ಇದು ಮುಖ್ಯ. ಅಸಹನೆ ಉದ್ವೇಗಗಳಿಂದ ಕಲುಷಿತವಾಗಿರಬಾರದು. ಪ್ರಿಯವಾದ ಮಾತುಗಳಿಂದ ಲೋಕವನ್ನೇ ಗೆಲ್ಲಬಹುದು ಎಂದು ಬಲ್ಲವರ ಮಾತು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ ಎಂಬ ಈ ಸುಭಾಷಿತವು ಅದನ್ನೇ ಸಾರುತ್ತದೆ. ಸಮಾಜದ ಪ್ರಧಾನ ಅಂಗವೆನಿಸಿರುವ ಮಾನವನು ಎಲ್ಲರೊಡನೆಯೂ ಸಂತೋಷದಿಂದ ಬೆರೆತಿರಬೇಕಾದುದು ಅನಿವಾರ್ಯ. ಹಾಗಿರುವಾಗ ಅವನಲ್ಲಿ ಸ್ನೇಹಪೂರ್ಣವಾದ ಮಾತುಗಳ ಅಗತ್ಯವಿದೆ.

0: ಪ್ರೀತಿಯ ಮಾತುಗಳನ್ನಾಡುವುದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ. ಮಾತ್ರವಲ್ಲ, ಪಶು ಪ್ರಾಣಿ ಪಕ್ಷಿ ಮುಂತಾದವುಗಳು ಕೂಡ ಸಂತೋಷಗೊಳ್ಳುತ್ತವೆ. ದನ ನಾಯಿ ಬೆಕ್ಕು ಗಿಳಿ ಇತ್ಯಾದಿಗಳಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರೀತಿಯು ಸದ್ಗುಣಗಳಲ್ಲಿ ಪ್ರಧಾನವಾದುದು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ದೇವರು ಇದ್ದಾನೆ ಎನ್ನುತ್ತಾರೆ. ಪ್ರೀತಿ ಎಂಬುದೊಂದು ಇಲ್ಲದಿದ್ದರೆ ಈ ಸಂಸಾರ ನಡೆಯಲಾರದು. ಆದುದರಿಂದ ಸ್ನೇಹಪೂರ್ಣವಾದ ಮಧುರವಾದ ಪ್ರೀತಿಯ ಮಾತುಗಳನ್ನೇ ಎಲ್ಲರೂ ಆಡಬೇಕು. ಇದರಿಂದ ಪರಸ್ಪರ ಆತ್ಮೀಯತೆ ತುಂಬುವುದು. ವಚನೇ ಕಾ ದರಿದ್ರತಾ ಎಂಬ ಈ ಮಾತುಗಳಲ್ಲಿ, ಅಂದರೆ ಮಾತುಗಳಲ್ಲಿ ಬಡತನವಿದೆಯೇ? ಇಲ್ಲವೇ ಇಲ್ಲ. ಪ್ರಿಯವಾದ ಮಾತುಗಳನ್ನಾಡುವುದರಿಂದ ಮಾತು ಮುಗಿದು ಹೋಗಲಾರದು. ಇಂದು ದುರ್ಲಭವಾಗಿರುವ ಸ್ನೇಹ ನಿರ್ಭರವಾದ ಪ್ರೀತಿಪೂರ್ಣವಾದ ಮಾತುಗಳನ್ನೇ ಎಲ್ಲರೂ ಆಡುವಂತಾಗಲಿ. ಇದ್ದುದರಲ್ಲಿ ತೃಪ್ತಿ ಪಡುತ್ತಾ, ಉದ್ವೇಗವನ್ನು ಹೊಂದದೆ ಸಂತೋಷ ಜೀವನ ಸಾಗಿಸುತ್ತಾ ಇತರರು ಸಂತೋಷದಲ್ಲಿರುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಇದು ಅನಿವಾರ್ಯ. ಇದರಿಂದ ದೇವರು ಸಂತೋಷಿಸುತ್ತಾರೆ. ಆದುದರಿಂದ ಪರಸ್ಪರ ಪ್ರೀತಿ ಸ್ನೇಹಪೂರ್ಣವಾದ ಮುತ್ತಿನಂಥ ಮಧುರ ಮಾತುಗಳಿಂದ ಸರ್ವರು ವ್ಯವಹರಿಸಲಿ ಎಂದು ಆಶಿಸೋಣ.
1: ಇದುವರೆಗೆ ರಾಜಗೋಪಾಲ ಪುಣಿಂಚಿತ್ತಾಯ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. 6:40 ಕೆಳದಿ ಶಿವಪ್ಪನಾಯಕ UAHS ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ RN. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ. ಇಂದಿನ ವಿಷಯ ಫಿಷರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ. ಈ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:45 ರಾಗರಂಜಿನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತದಲ್ಲಿ ವಿವಿಧ ಗಾಯಕರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯ ರಾಗ, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ, ಗೆಳೆಯರಿಗೆ ಕೊಟ್ಟ ಸಾಲದ ಹಣವನ್ನು ಹಿಂದೆ ಪಡೆಯುವ ಉಪಾಯಗಳು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222611, STD ಕೋಡ್ 0824, ಮೊಬೈಲ್ ನಂಬರ್ 8277038000. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜು ಸುಂದರಂ ಅವರ ಗಾಯನ ಕೇಳುವಿರಿ, ರಾಗ್ ರಾಮ್ಕಲಿ. 12:05 ವನಿತಾ ವಿಹಾರ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ BK ಅವರೊಂದಿಗೆ ಮಾತುಕತೆ ಕೇಳುವಿರಿ. ನಡೆಸಿಕೊಡುತ್ತಾರೆ ಸಹನಾ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ಆರೋಗ್ಯ ಕಾರ್ಯಕ್ರಮ, ಸೀಳು ತುಟಿ ಅಂಗಳು. ಈ ಕುರಿತು ಡಾಕ್ಟರ್ ಗಿರೀಶ್ KS ಅವರೊಂದಿಗೆ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ಕುರಿತು ಮಾಹಿತಿ ಕೇಳುವಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಸ್ವರ ಮಾಧುರ್ಯ, ವಿದ್ಯಾಭೂಷಣರು ಹಾಡಿರುವ ಕೀರ್ತನೆಗಳನ್ನು ಕೇಳುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಪಂಡಿತ್ ಕುಮಾರ್ ಗಂಧರ್ವ ಅವರಿಂದ ಭಜನ್ಸ್ ಕೇಳುವಿರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಶಿಕ್ಷಕರು ಭೀಮುರಾರಿ, ಭಾಗವಹಿಸುವ ವಿದ್ಯಾರ್ಥಿಗಳು ಸಂಜಯ TG ಮತ್ತು ಶ್ರೇಯಾ V. ನಾಯಕ್. 5:45 ಕನ್ನಡ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳನ್ನು ಕೇಳುವಿರಿ.

6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ, ಕುಳಾಯಿಯ ಭರತ್ಕುಮಾರ್ ಡಿ ಅವರ ಏಡಿ ಸಾಕಣೆ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಎಂಟು ಗಂಟೆಗೆ ಯುವವಾಣಿ, ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಗೌತಮ್ ಬಿ. ನಂತರ ಸೋಮೇಶ್ರೀ ಕೆ ಅವರಿಂದ ದೇವರ ನಾಮಗಳು ಕೇಳುವಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಗೌತಮ್ ಬಿ. 8:30ಕ್ಕೆ ಕನ್ನಡ ಭಾಷಣ, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರಿಂದ. ವಿಷಯ: ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಸವಾಲುಗಳು ಮತ್ತು ಅವಕಾಶಗಳು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಎಪಿಸೋಡ್ 8. ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಬಳಿಕ ಚಿತ್ರಗೀತೆಗಳನ್ನು ಕೇಳುವಿರಿ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 11:00ಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು ಈಗ ಕೇಳಿ ಕೆಳದಿ ಶಿವಪ್ಪ ನಾಯಕ UAHS ಪ್ರಾಯೋಜಿತ ಕಾರ್ಯಕ್ರಮ ನೇಗಿಲ ಮಿಡಿತ.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೇಗಿಲ ಹೂಡಲು ಮಾಹಿತಿ ಬೇಕು.
3: ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾನು ಇಂದು ಮೈಕ್ರೋಗ್ರೀನ್ಸ್ಗಳ ಬಗ್ಗೆ ಮಾತನಾಡಲಿದ್ದೇನೆ. ಮೈಕ್ರೋಗ್ರೀನ್ಸ್ ಎಂದರೇನು? ಮೈಕ್ರೋಗ್ರೀನ್ಸ್ ಅಂದರೆ ತರಕಾರಿಗಳು ಮತ್ತು ಸಸ್ಯಗಳ ಮೊಳಕೆ ಹಂತದ ಸಣ್ಣ ಎಲೆಗಳು. ಬಿತ್ತನೆಯ 7-21 ದಿನದ ಒಳಗೆ ಕಾಟಿಲಿಡನ್ ಅಥವಾ ಮೊದಲ ಎಲೆಗಳ ಆರಂಭ, ಸಂಪೂರ್ಣವಾಗಿ ಬೆಳೆಯುವಾಗ ಅಥವಾ ಮೊದಲ ಎಲೆಗಳು ಮೂಡುವ ಹಂತದಲ್ಲಿ ಇದನ್ನು ಕತ್ತರಿಸಿ ಉಪಯೋಗಿಸುತ್ತಾರೆ. ಇವು ಗಾತ್ರದಲ್ಲಿ ಚಿಕ್ಕದಾದರೂ ಪೋಷಕಾಂಶಗಳಲ್ಲಿ ದೊಡ್ಡ ಸಂಪತ್ತಾಗಿವೆ. ಸಾಮಾನ್ಯ ಎಲೆಗಳಿಗಿಂತ ವಿಟಮಿನ್, ಖನಿಜ, ಆಂಟಿಆಕ್ಸಿಡೆಂಟ್ ಮತ್ತು ಜೈವಿಕ ಸಂಯುಕ್ತಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತವೆ. ಮೈಕ್ರೋಗ್ರೀನ್ಸ್ಗಳ ಬಳಕೆ ಪ್ರಾಚೀನ ಕಾಲದಲ್ಲಿಯೇ ಭಾರತ, ಚೀನಾ ಮತ್ತು ಮಧ್ಯಪ್ರಾಚ್ಯಗಳಲ್ಲಿ ಎಲೆಗಳು ಮತ್ತು ಮೊಳಕೆಗಳನ್ನು ಔಷಧವಾಗಿಯೂ ಆಹಾರವಾಗಿಯೂ ಬಳಸುವುದರಿಂದ ಆರಂಭವಾಯಿತು. ನಂತರ 1980 ದಶಕದಲ್ಲಿ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಉಪಯೋಗಿಸಲಾಗುತ್ತಿತ್ತು. ಅಲ್ಲಿಂದ ಇದು ಹೊಸ ಆಹಾರ ಪ್ರವೃತ್ತಿಯಾಗಿ ಬೆಳೆಯಿತು. 2000 ಯುರೋಪ್, ಜಪಾನ್ ಹಾಗೂ ಅಮೆರಿಕಾ ನಗರಗಳಲ್ಲಿ ಮೈಕ್ರೋಗ್ರೀನ್ ಬಳಕೆ ಜನಪ್ರಿಯತೆ ಗಳಿಸಿದವು. ಇವುಗಳಿಂದ ಆಗುವ ಆರೋಗ್ಯ ಲಾಭಗಳು: ಉರಿಯೂತ ಹಾಗೂ ಸೋಂಕು ವಿರೋಧಿ ಗುಣ, ಅನೀಮಿಯಾ ನಿವಾರಣೆ, ಆಂಟಿ ಕ್ಯಾನ್ಸರ್ ಗುಣ, ಕಣ್ಣುಗಳ ರೋಗ ತಡೆ, ಎಲುಬುಗಳ ದೃಢತೆಗೆ ಸಹಕಾರಿ, ವಿಟಮಿನ್ ಸಿ, ಇ ಮತ್ತು ಕೆ ಸಮೃದ್ಧವಾಗಿರುತ್ತದೆ, ಸಾಮಾನ್ಯ ಎಲೆಗಳಿಗಿಂತ ಹೆಚ್ಚು ಪೋಷಕಾಂಶ ಹೊಂದಿವೆ. ಮುಖ್ಯ ಮೈಕ್ರೋಗ್ರೀನ್ಸ್ ತರಕಾರಿಗಳು: ಕೆಂಪು ಸೊಪ್ಪು, ಮೃದುವಾದ ಸಿಹಿ ಹುಳಿ ರುಚಿ, ವಿಟಮಿನ್ ಎ, ಸಿ, ಕೆ, ಕ್ಯಾಲ್ಶಿಯಂ, ಕಬ್ಬಿಣ ಅಂಶಗಳಿವೆ. ಬೀಟ್ರೂಟ್, ಗಾಢ ಕೆಂಪು ನೇರಳೆ ಎಲೆಗಳು, ವಿಟಮಿನ್ ಎ, ಬಿ, ಕೆ ಸಮೃದ್ಧವಾಗಿರುತ್ತದೆ. ಬ್ರೋಕಲಿ, ವಿಟಮಿನ್ ಎ, ಸಿ, ಪ್ರೋಟೀನ್, ಕ್ಯಾಲ್ಶಿಯಂ, ಕಬ್ಬಿಣ, ರೋಗ ನಿರೋಧಕ ಶಕ್ತಿಗೆ ಸಹಕಾರಿಯಾಗಿದೆ. ಮೂಲಂಗಿ, ತೀಕ್ಷ್ಣ ರುಚಿ, ವಿಟಮಿನ್ ಎ, ಬಿ, ಸಿ, ಕೆ, ಕಬ್ಬಿಣ, ಜಿಂಕ್,

ಲೋಯಿಕ್ ಆಮ್ಲವಿದ್ದು ಕೆಂಪು ಕ್ಯಾಬೇಜ್ ವಿಟಮಿನ್ ABCE ಕೆ ಖನಿಜಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಗಸೆ ಬೀಜ ಒಮೇಗಾ 3 ಕೊಬ್ಬು ಆಮ್ಲಗಳಲ್ಲಿ ಸಮೃದ್ಧವಾಗಿರುತ್ತದೆ. ಬೆಳೆಸುವ ವಿಧಾನ ಮೈಕ್ರೋಗ್ರೀನ್ಸ್ ಬೆಳೆಯುವ ಪ್ರಕ್ರಿಯೆ ಸರಳವಾದರೂ ಸೂಕ್ತ ಜಾಗ್ರತೆ ಅಗತ್ಯವಿದೆ. ಮೊದಲು ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಸಾಸಿವೆ, ಮೆಂತ್ಯೆ, ಮೂಲಂಗಿ, ಬ್ರೋಕಲಿ, ಗೋಧಿ ಹುಲ್ಲು, ಕೊತ್ತಂಬರಿ ಮುಂತಾದ ಸಾಮಾನ್ಯವಾಗಿ ಬಳಸಲಾಗುವ ಬೀಜಗಳಾಗಿವೆ. ಸಮತಟ್ಟಾದ ಟ್ರೇ ಅಥವಾ ಪಾತ್ರೆಯಲ್ಲಿ ಕೋಕೋಪಿಟ್ ಅಥವಾ ತೋಟದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹಾಸಿ ಅದರಲ್ಲಿ ಬೀಜಗಳನ್ನು ಸಮವಾಗಿ ಹರಡಿ ಬೀಜಗಳ ಮೇಲೆ ಸ್ವಲ್ಪ ಕೋಕೋಪಿಟ್ ಅಥವಾ ಮಣ್ಣು ಹಾಸಿ ಹಗುರವಾಗಿ ನೀರು ಸಿಂಪಡಿಸುವುದು. ಮೊದಲ 2-3 ದಿನ ಟ್ರೇಯನ್ನು

0: ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಅಗಸೆ ಬೀಜ ಒಮೇಗಾ 3 ಕೊಬ್ಬು ಆಮ್ಲಗಳಲ್ಲಿ ಸಮೃದ್ಧವಾಗಿರುತ್ತದೆ. ಬೆಳೆಸುವ ವಿಧಾನ ಮೈಕ್ರೋಗ್ರೀನ್ಸ್ ಬೆಳೆಯುವ ಪ್ರಕ್ರಿಯೆ ಸರಳವಾದರೂ ಸೂಕ್ತ ಜಾಗ್ರತೆ ಅಗತ್ಯವಿದೆ. ಮೊದಲು ಉತ್ತಮ ಗುಣಮಟ್ಟದ ರಾಸಾಯನಿಕ ಮುಕ್ತ ಬೀಜಗಳನ್ನು ಆಯ್ಕೆ ಮಾಡಬೇಕು. ಸಾಸಿವೆ, ಮೆಂತ್ಯೆ, ಮೂಲಂಗಿ, ಬ್ರೋಕಲಿ, ಗೋಧಿ ಹುಲ್ಲು, ಕೊತ್ತಂಬರಿ ಮುಂತಾದ ಸಾಮಾನ್ಯವಾಗಿ ಬಳಸಲಾಗುವ ಬೀಜಗಳಾಗಿವೆ. ಸಮತಟ್ಟಾದ ಟ್ರೇ ಅಥವಾ ಪಾತ್ರೆಯಲ್ಲಿ ಕೋಕೋಪಿಟ್ ಅಥವಾ ತೋಟದ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹಾಸಿ ಅದರಲ್ಲಿ ಬೀಜಗಳನ್ನು ಸಮವಾಗಿ ಹರಡಿ ಬೀಜಗಳ ಮೇಲೆ ಸ್ವಲ್ಪ ಕೋಕೋಪಿಟ್ ಅಥವಾ ಮಣ್ಣು ಹಾಸಿ ಹಗುರವಾಗಿ ನೀರು ಸಿಂಪಡಿಸುವುದು. ಮೊದಲ 2-3 ದಿನ ಟ್ರೇಯನ್ನು ಮುಚ್ಚಿ ಕತ್ತಲಲ್ಲಿ ಇಟ್ಟರೆ ಬೀಜಗಳು ಬೇಗ ಮೊಳೆಯುತ್ತವೆ. ಮೊಳೆಯುವಿಕೆ ಕಾಣಿಸಿಕೊಂಡ ನಂತರ ಬೆಳಕಿನಲ್ಲಿಡಬೇಕು. ನೇರ ಬೆಳಕಿಗಿಂತ ತಂಪಾದ ಬೆಳಕು ಉತ್ತಮ. ಪ್ರತಿದಿನ ಸ್ವಲ್ಪ ನೀರಿನ ಸಿಂಪಡಣೆ ಮಾಡಿ ತೇವಾಂಶ ಕಾಪಾಡಬೇಕು. ಹೆಚ್ಚಾಗಿ ನೀರು ಹಾಕಿದರೆ ಬೇರು ಕೊಳೆಯುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ 7-14 ದಿನಗಳಲ್ಲಿ ಮೈಕ್ರೋಗ್ರೀನ್ಸ್ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಸ್ಯಗಳು 2-3 ಇಂಚು ಎತ್ತರಕ್ಕೆ ಬಂದಾಗ ಕತ್ತರಿ ಅಥವಾ ಬ್ಲೇಡ್ನ ಸಹಾಯದಿಂದ ಕತ್ತರಿಸಿ ತಕ್ಷಣವೇ ಬಳಸುವುದು ಉತ್ತಮ. ಕೊಯ್ಲಿನ ನಂತರ ಮೈಕ್ರೋಗ್ರೀನ್ಸ್ ಶೀಘ್ರ ಹಾಳಾಗುವ ಸ್ವಭಾವ ಹೊಂದಿವೆ. ಸಾಮಾನ್ಯವಾಗಿ 2.5-3.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಫ್ರಿಡ್ಜಿನಲ್ಲಿ 7 ದಿನಗಳವರೆಗೆ ಇಡಬಹುದಾಗಿದೆ. ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಹೆಚ್ಚಿನ ಹೂಡಿಕೆ ಅಗತ್ಯವಿಲ್ಲ, ಆದರೆ ಕೆಲವು ಮೂಲ ಸೌಲಭ್ಯಗಳು ಮತ್ತು ನಿರ್ವಹಣಾ ವೆಚ್ಚ ಬೇಕಾಗುತ್ತದೆ. ಮೊದಲಿಗೆ ಪ್ಲಾಸ್ಟಿಕ್ ಟ್ರೇಗಳು, ನೀರು ಸಿಂಪಡಿಸುವ ಬಾಟಲ್ ಮತ್ತು ಶೆಲ್ಫ್ ಅಥವಾ ರ್ಯಾಕ್ ಬೇಕಾಗುತ್ತದೆ. ಇದಕ್ಕೆ ಪ್ರತಿ ಟ್ರೇಗೆ ಸುಮಾರು 10-20 ವೆಚ್ಚ ಬರುತ್ತದೆ. ಬೀಜಗಳ ವೆಚ್ಚ ಬೆಳೆ ಪ್ರಕಾರ ಬದಲಾಗುತ್ತದೆ, ಆದರೆ ಒಂದು ಟ್ರೇಗೆ ಸರಾಸರಿ ₹10-₹25 ಖರ್ಚಾಗುತ್ತದೆ. ನೀರು ಮತ್ತು ವಿದ್ಯುತ್ ವೆಚ್ಚ ಅತಿ ಕಡಿಮೆ, ವಾರಕ್ಕೆ ₹50-100 ಬರಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ 9141681017.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೂಲವ್ಯಾಧಿಗೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ರಾಕೇಶ್ RN.
3: ಮೂಲವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ 2-4 ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ, ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ

0: ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು, ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ, ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು, ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿಗೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆತ್ಮೀಯ ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಇದೀಗ ರೈತರಿಗೆ ಸಲಹೆ.
1: ಹಸಿರು ಕ್ರಾಂತಿಯ ಹೆಸರಲ್ಲಿ ಅಧಿಕ ಇಳುವರಿ ನೀಡುವ ತಳಿಗಳು ಮಿತಿಮೀರಿದ ಗೊಬ್ಬರ ಹಾಗೂ ಕೀಟನಾಶಕಗಳ ಬಳಕೆಯಿಂದ ಹೆಚ್ಚಿನ ಇಳುವರಿ ಪಡೆಯುವುದರ ಜೊತೆ ಉತ್ಪಾದನಾ ವೆಚ್ಚ, ಪರಿಸರ ಮಾಲಿನ್ಯ, ನಿಸ್ಸಾರಯುಕ್ತ ಮಣ್ಣು ಹಾಗೆ ವಿಷವನ್ನು ಬೆರೆಸುವುದನ್ನು ಕೂಡ ನಾವು ಕಾಣುತ್ತೇವೆ. ಆದ್ದರಿಂದ ರೈತರು ಸುಸ್ಥಿರ ಕೃಷಿ, ಸಹಜ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಇವತ್ತಿನ ಅವಶ್ಯಕತೆಯಾಗಿರುತ್ತದೆ. ಈ ಸಮಸ್ಯೆಗಳಿಗೆ ಹಲವಾರು ಉತ್ತರಗಳಲ್ಲಿ ಎರೆಹುಳು ಕೃಷಿ ಒಂದು. ಹಲವಾರು ಸಂಶೋಧನೆಗಳಿಂದ ಗೊತ್ತು ಮಾಡಿದ ಸಂಗತಿ ಏನೆಂದರೆ, ಸಾಗುವಳಿಗೆ ಯೋಗ್ಯವಾದ ಮಣ್ಣಿನ 3 ಸೆಂಟಿಮೀಟರ್ ಮೇಲ್ಪದರು ತಯಾರಾಗಲು 1,000 ವರ್ಷಗಳು ಬೇಕಾಗುತ್ತದೆ. ಆದರೆ ಈ ಪರೋಪಕಾರಿ ಜೀವಿ ಎರೆಹುಳುವಿನಿಂದ ಕಲ್ಲು ಉಸುಕಿನ ಹೊಲವನ್ನು ಹುಲ್ಲು ಗದ್ದೆಯಾಗಿ ಪರಿವರ್ತಿಸಲು ಕೇವಲ 10 ವರ್ಷಗಳು ಸಾಕಾಗುತ್ತದೆ. ಎರೆಹುಳುವಿನಲ್ಲಿ ಸುಮಾರು 3,320 ಪ್ರಭೇದಗಳನ್ನು ಕಾಣುತ್ತಿದ್ದು 10 ಕುಟುಂಬಗಳಲ್ಲಿ ಇವುಗಳನ್ನು ವಿಂಗಡಿಸಲಾಗಿದೆ. ಇದು ದ್ವಿಲಿಂಗ ಗುಂಪಿಗೆ ಸೇರಿದ ನಿಶಾಚರಿ ಪ್ರಾಣಿ. ತನ್ನ ದೇಹದ ಸಂಕೋಚನ ಹಾಗೂ ಪ್ರಸರಣೆಯಿಂದ ಇದು ಚಲಿಸುತ್ತದೆ. ತನ್ನ ಜೀವಿತಾವಧಿಯಲ್ಲಿ ಸುಮಾರು 80-100 ಕೋಶಗಳನ್ನು ಇದು ಇಡುತ್ತದೆ. ಪ್ರತಿ ಕೋಶದಿಂದ 1-3 ಮರಿಗಳು 15-21 ದಿವಸಗಳಲ್ಲಿ ಬರುತ್ತವೆ. ಇದು ತನ್ನ ಜೀವನ ಚಕ್ರವನ್ನು ಮುಗಿಸಲು 50-70 ದಿವಸಗಳನ್ನು ತೆಗೆದುಕೊಳ್ಳುತ್ತದೆ. ಎತ್ತರ ನೀರು ನಿಲ್ಲದ ನೆರಳಿರುವ ಸ್ಥಳ ಎರೆಹುಳು ಸಾಕಾಣಿಕೆಗೆ ಸೂಕ್ತ. ಪ್ರಾರಂಭದ ಹಂತದಲ್ಲಿ 7-10 ಮೀಟರ್ ಉದ್ದ, 1 ಮೀಟರ್ ಅಗಲ, 0.3 ಮೀಟರ್ ಆಳದ ಮಡಿ ಸೂಕ್ತವಾಗಿರುತ್ತದೆ. ಇದು ತಯಾರಾದ ನಂತರ ಗೆದ್ದಲು ಇರುವೆಯ ಚಟುವಟಿಕೆ ಕಂಡ ಕೂಡಲೇ ಕ್ಲೋರ್ಫೆರಿಫಾಸ್ 20 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಬೆರೆಸಿ ಮಡಿಗೆ ಸರಿಯಾಗಿ ತೊಯ್ಯುವಂತೆ ಸಿಂಪಡಣೆ ಮಾಡಬೇಕು. ಎರೆಹುಳುಗಳ ಮಡಿಯನ್ನು ಒಣಗಿದ ಹುಲ್ಲು, ಎರೆಹುಳು ಮಣ್ಣು, ತೋಟದ ಮಣ್ಣು, ಕೃಷಿ ತ್ಯಾಜ್ಯ, ಸೆಗಣಿ ಗೊಬ್ಬರ, ತೆಂಗಿನ ಸಿಪ್ಪೆ, ನೀರು ಹಿಡಿಯುವ ತ್ಯಾಜ್ಯ ಹೀಗೆ ಹಂತ ಹಂತವಾಗಿ ತುಂಬಬೇಕು. ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತು ಎರೆಮಣ್ಣು ಹೊರತುಪಡಿಸಿ ಉಳಿದ ವಸ್ತುಗಳನ್ನು 5-10 ಮೀಟರ್ ದಪ್ಪದಲ್ಲಿ

0: ತುಂಬಬೇಕು. ನಂತರ 10-15 ದಿನಗಳವರೆಗೆ ದಿನಾಲೂ ಮಡಿಯಲ್ಲಿ ಸಾಕಷ್ಟು ಹಸಿಯಾಗಿರುವಂತೆ ನೀರನ್ನು ಸಿಂಪಡಿಸಬೇಕು. ಹೀಗೆ ಮಾಡುವುದರಿಂದ ಮಡಿಯಲ್ಲಿ ತುಂಬಿರುವ ಪದಾರ್ಥಗಳು ಕಳೆಯುವುದಕ್ಕೆ ಸಹಕಾರಿಯಾಗುತ್ತದೆ. ಗೊಬ್ಬರ ತಯಾರು ಆಗುವವರೆಗೆ ಮಡಿಯಲ್ಲಿ ಸುಮಾರು 60-70% ತೇವಾಂಶ ಇರುವ ಹಾಗೆ ನೀರನ್ನು ಹಾಕುತ್ತಾ ಹೋಗಬೇಕು. ಎರೆಹುಳು ಬಿಟ್ಟ ಸುಮಾರು 45 ದಿನಗಳ ನಂತರ ಮಡಿಯ ಮೇಲ್ಪದರದಲ್ಲಿ ಹಿಕ್ಕೆ ಹಾಕಲು ಪ್ರಾರಂಭವಾಗುತ್ತದೆ ಹಾಗೂ 75-90 ದಿವಸಗಳ ನಂತರ 80% ಕಚ್ಚಾ ಪದಾರ್ಥ ಹಿಕ್ಕೆಯಾಗಿ ಮಾರ್ಪಾಡಾಗುತ್ತದೆ. ಇದೇ ಎರೆಹುಳು ಗೊಬ್ಬರ. ಹೀಗೆ ಸಂಗ್ರಹವಾದ ಎರೆಹುಳು ಗೊಬ್ಬರವನ್ನು ಮಡಿಯಿಂದ ತೆಗೆಯಬೇಕು. ಗೊಬ್ಬರ ಸಂಗ್ರಹಿಸುವುದಕ್ಕಿಂತ 1 ವಾರ ಮೊದಲು ನೀರು ಹಾಕುವುದು ನಿಲ್ಲಿಸಬೇಕು. ಹೀಗೆ ಮಾಡುವುದರಿಂದ ಮಡಿಯ ಮೇಲ್ಪದರಿನಲ್ಲಿ ತೇವಾಂಶ ಕಡಿಮೆಯಾಗಿ ಎರೆಹುಳುಗಳು ತಳಕ್ಕೆ ಹೋಗಲು ಪ್ರಾರಂಭಿಸುತ್ತವೆ. ನಂತರ ಗೊಬ್ಬರವನ್ನು ಸಂಗ್ರಹಿಸಿ ನೆರಳಲ್ಲಿ ಒಣಗಿಸಿ ಚೀಲಗಳಲ್ಲಿ ತುಂಬಿಸಿ ಇಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ವಿಯತನಾಮ ದೇಶಸ್ಯ ಫುಕ್ವೋಕ್ ದ್ವೀಪಸ್ಯ ಸಮೀಪೆ ಜಾತಾಯಾಂ ಸ್ಪೀಡ್ ಬೋಟ್ ಇತ್ಯತಸ್ಯಾಂ ದುರ್ಘಟನಾಯಾಂ ದಿವಂಗತಾನಾಂ 15 ಭಾರತೀಯ ಪರ್ಯಟಕಾನಾಂ ಪಾರ್ಥಿವಾವಶೇಷಾಃ ಸ್ವದೇಶಂ ಪ್ರತ್ಯನೀತಾಃ. ವಿಯತನಾಮಸ್ಥೇನ ಭಾರತೀಯ ದೂತಾವಾಸೇನ ಸಾಮಾಜಿಕ ಸಂಚಾರಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಉಕ್ತಂ ಯತ್ ಏತೇ ಪಾರ್ಥಿವಾವಶೇಷಾಃ ಹೋಚಿಮಿನ್ ನಗರಾತ್ ವಿಯತನಾಂ ವಿಮಾನಯಾನ ಸೇವೆಯಾ ಮುಂಬೈ ನಗರಂ ಅಭ್ಯುಪಗತಾಃ. ಗತ ಶುಕ್ರವಾಸರೆ ಫುಕ್ವೋಕ್ ದ್ವೀಪಸ್ಯ ಸಮೀಪೆ 32 ಭಾರತೀಯ ಪರ್ಯಟಕಾನ್ 4 ಸ್ಥಾನೀಯ ನೌಕಾ ಕರ್ಮಚಾರಿಣಶ್ಚ ವಹಂತಿ ಸ್ಪೀಡ್ಬೋಟ್ ಇತಿ ದ್ರುತ ನೌಕಾ ಜಲೆ ನಿಮಗ್ನಾ ಜಾತಾ. ಅಸ್ಯಾಂ ದುರ್ಘಟನಾಯಾಂ 15 ಪರ್ಯಟಕಾಃ ದಿವಂಗತಾಃ. ದುರ್ಘಟನಾಯಾಂ ಜೀವಿತಾಃ 16 ಜನಾಃ ಅಪಿ ಭಾರತಂ ಪ್ರತ್ಯಾಗತಾಃ. ಏಕಃ ಪರ್ಯಟಕಃ ಅಧುನಾಪಿ ವಿಯತನಾಮ ದೇಶೆ ಚಿಕಿತ್ಸಾಲಯೇ ಚಿಕಿತ್ಸಾಂ ಅಧಿಗಚ್ಛತಿ. ಅಸ್ಮಿನ್ ಮಾಸಸ್ಯ ಆರಂಭೆ ಪಶ್ಚಿಮ ಬಂಗಾಲಸ್ಯ ತಟಾತ್ ಲುಪ್ತಾ ಮತ್ಸ್ಯಜೀವಿನಾಂ ನೌಕಾ ಬಂಗಾಲಖಾತ್ಯಾಂ ನಿಮಗ್ನಾವಸ್ಥಾಯಾಂ ಪ್ರಾಪ್ತಾ. ಅಸ್ಯಾಂ ದುರ್ಘಟನಾಯಾಂ 9 ಮತ್ಸ್ಯಜೀವಿನಾಂ ನಿಧನಂ ಸುನಿಶ್ಚಿತಮಸ್ತಿ. 6 ಜನಾಶ್ಚ ಅದ್ಯಾಪಿ ಅನ್ವಿಷ್ಯಂತೆ. ನೌಕಾಯಾಂ ಆಹತ್ಯ 15 ಮತ್ಸ್ಯಜೀವಿನಃ ಆಸನ್. ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ, ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ದುರ್ಘಟನಾಂ ಆಲಕ್ಷ್ಯ ಗಹನಂ ಶೋಕಂ ಪ್ರಕಟಿತವಂತಃ. ತೈಃ ದಿವಂಗತಾನಾಂ ಪರಿಜನೇಭ್ಯಃ ಶೋಕಸಂವೇದನಾಃ ಪ್ರಕಟಿತಾಃ. ವ್ರಣಿತಾನಾಂ ಶೀಘ್ರ ಸ್ವಾಸ್ಥ್ಯಲಾಭಾಯ ಕಾಮನಾಶ್ಚ ಕೃತಾಃ. ಪ್ರಧಾನಮಂತ್ರಿಣಾ ಪ್ರಧಾನಮಂತ್ರಿ ರಾಷ್ಟ್ರೀಯ ಸಹಾಯ ಕೋಶಾತ್ ಪ್ರತ್ಯೇಕಸ್ಯ ದಿವಂಗತಸ್ಯ ನಿಕಟತಮ ಪರಿಜನಾಯ 2 ಲಕ್ಷ ರೂಪ್ಯಕಾಣಾಂ ಪ್ರತ್ಯೇಕಸ್ಮೈ ವ್ರಣಿತ

0: ಸಹಾಯ ಚ 50,000 ರೂಪ್ಯಕಾಣಾಂ ಅನುಗ್ರಹ ರಾಶೇಃ ಘೋಷಣಾ ಕೃತಾ. ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಭಾರತ ಅಮೆರಿಕಾ ವ್ಯಾಪಾರ ವಾರ್ತಾಸು ವಾರ್ತಾವಾಹಿನ್ಯ ಗತಿರೋಧ ಸಂಬಂಧ ಪ್ರತಿವೇದನಾನಿ ಸರ್ವಥಾ ಅಸತ್ಯಾನಿ ನಿರಾಧಾರಾಣಿ ಚ ಇತಿ ಕಥಿತವಾನ್. ಸಾಮಾಜಿಕ ಸಂಚಾರಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಸಹ ಅವದತ್ ಯತ್ ಭಾರತ ಅಮೆರಿಕಾ ದೇಶಯೋಃ ದಲದ್ವಯಂ ಸಂತುಲಿತಸ್ಯ ವಾಣಿಜ್ಯ ದೃಷ್ಟ್ಯಾ ಹಿತಕರಸ್ಯ ಉದ್ಯೋಗಿನಾಂ ಕೃಷಕಾಣಾಂ ಶ್ರಮಿಕಾಣಾಂ ಉಪಭೋಕ್ತೃಣಾಂ ಚ ಅನುಕೂಲಸ್ಯ ವ್ಯಾಪಾರ ಸಂಧೇಃ ಸಂಪಾದನಾಯ ಸಕ್ರಿಯತಯಾ ಕಾರ್ಯರತಮಸ್ತಿ. ಸಹ ಅವದತ್ ಯತ್ ಗತಮಾಸೆ ನವದಿಲ್ಲ್ಯಾಂ ಅಮೆರಿಕಾ ದೇಶಸ್ಯ ವ್ಯಾಪಾರ ಪ್ರತಿನಿಧಿನಾ ಜೇಮಿಸನ್ ಗ್ರೀರ್ ಇತ್ಯನೇನ ಸಹ ಅಸ್ಮಿನ್ ವಿಷಯೆ ಅತ್ಯಂತ ಲಾಭಪ್ರದ ವಾರ್ತಾ ಅಭವತ್. ಭಾರತ ಋತು ವಿಭಾಗೇನ ಅದ್ಯ ಪರ್ಯಂತಂ ಬಿಹಾರ ಒಡಿಶಾ ಪ್ರದೇಶಯೋಃ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ಕೃತಮಸ್ತಿ. ಋತು ವಿಭಾಗೇನ ಉಕ್ತಂ ಯತ್ ಅದ್ಯ ಅರುಣಾಚಲ ಪ್ರದೇಶೆ ಛತ್ತೀಸ್ಗಢೆ ಝಾರ್ಖಂಡೆ ನಾಗಾಲ್ಯಾಂಡೆ ಮಣಿಪುರೆ ಮಿಜೋರಮೆ ತ್ರಿಪುರಾಯಾಂ ಪಶ್ಚಿಮ ಬಂಗಾಳೆ ಸಿಕ್ಕಿಮೆ ಅಸಮೆ ಮೇಘಾಲಯೆ ಚ ಪೃಥಕ್ ಪೃಥಕ್ ಸ್ಥಾನೇಷು ಪ್ರಚಂಡ ವೃಷ್ಟಿಃ ಭವಿತುಮರ್ಹತೀತಿ. ಭಾರತೀಯ ಪುರುಷ ಕ್ರಿಕೆಟ್ ದಲಂ ಅದ್ಯ ಬರ್ಮಿಂಗ್ಹಮ್ ನಗರಸ್ಯ ಎಜ್ಬೆಸ್ಟನ್ ನಗರೆ ತ್ರಿಕ್ರೀಡಾ ಶೃಂಖಲಾಯಾಃ ಪ್ರಥಮಾಯಾಂ ಏಕದಿವಸೀಯ ಅಂತಾರಾಷ್ಟ್ರೀಯ ಕ್ರೀಡಾಯಾಂ ಆತಿಥೇಯಂ ಇಂಗ್ಲೆಂಡ್ ದಲಂ ಸಮ್ಮುಖೀಕರಿಷ್ಯತಿ. ಭಾರತೀಯ ಸಮಯಾನುಸಾರಂ ಅಪರಾಹ್ನೆ ಸಾರ್ಧತ್ರಿವಾದನೆ ಕ್ರೀಡಾಯಾಃ ಆರಂಭ ಭವಿಷ್ಯತಿ. ವಿರಾಟ್ ಕೊಹ್ಲಿ ರೋಹಿತ ಶರ್ಮಾ ಚ ಭಾರತೀಯ ದಲಂ ಸುದೃಢಂ ಕರ್ತುಂ ಪುನರಾಗಮನಂ ಕೃತವಂತೌ ಸ್ತಃ. ತತ್ರೈವ ಜಸ್ಪ್ರೀತ್ ಬುಮರಾಹ ಅಪಿ ಪುನರಾಗಮನಂ ಕರೋತಿ. ಐರ್ಲೆಂಡ್ ಇಂಗ್ಲೆಂಡ್ ದೇಶಯೋಃ ವಿರುದ್ಧಂ ವಿಂಶತಿ ಪ್ರತಿವಿಂಶತಿ ಅಂತಾರಾಷ್ಟ್ರೀಯ ಶೃಂಖಲಾಸು ಪರಾಜಯಾನಂತರಂ ಭಾರತಂ ಪುನರಾಗಮನಂ ಕರ್ತುಮಿಚ್ಛತಿ. ಸುಭಮನ್ ಗಿಲೇತ್ಯಸ್ಯ ನೇತೃತ್ವೇ ದಲಂ ಗುರುವಾಸರೆ ಕಾರ್ಡಿಫ್ ನಗರೆ ದ್ವಿತೀಯ ಏಕದಿವಸೀಯ ಸ್ಪರ್ಧಾ ಕ್ರೀಡಿಷ್ಯತಿ. ಶೃಂಖಲಾಯಾಃ ತೃತೀಯಾಂತಿಮಾ ಚ ಕ್ರೀಡಾ ಅಸ್ಮಿನ್ ಮಾಸೆ ಏಕೋನವಿಂಶತಿ ದಿನಾಂಕೇ ಲಾರ್ಡ್ಸ್ ಇತ್ಯತ್ರ ಭವಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
3: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

0: ವಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು, ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು, ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ.

0: ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ದೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ದೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದ 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆ ಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸೀತಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು. ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ

0: ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾ ರಾಮಣ್ಣ ಮೂಲಗಿ.
1: ಬಸವಕ್ಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟ್ರಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಜಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
2: ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಫಿಶರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಶಲ್ಯತಂತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಶಲ್ಯತಂತ್ರವು ಆಯುರ್ವೇದದ ಒಂದು ಪ್ರಮುಖ ಶಾಖೆ. ಇದು ಗಾಯ, ಅಂಟಿಕೊಂಡ ವಸ್ತು, ಉಬ್ಬರಗಳು ಅಥವಾ ಸಿಸ್ಟ್ ಮುಂತಾದ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸುವಂತಹದ್ದಾಗಿದೆ. ಶಸ್ತ್ರೋಪಕರಣಗಳು, ರಕ್ತಮೋಕ್ಷಣ, ಕ್ಷಾರರ್ಮ, ಅಗ್ನಿರ್ಮ ಸೇರಿದಂತೆ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಮಾಡಲಾಗುತ್ತದೆ. ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಕರ್ಯಗಳು: ಮುಖ್ಯ ಆಪರೇಷನ್ ಥಿಯೇಟರ್, ಮೈನರ್ ಓಟಿ, ಪ್ರಮುಖ ಶಸ್ತ್ರಚಿಕಿತ್ಸೆಗಳು ಹೆಮರಾಯ್ಡ್, ಫಿಶರ್, ಫಿಸ್ತುಲ, ಅಪೆಂಡಿಸೈಟಿಸ್, ಕೊಬ್ಬಿನ ಗುಡ್ಡೆ, ಸಿಸ್ಟ್, ಉಬ್ಬರ ಮುಸುಗಳು, ಪಾದದ ತಳ, ಸ್ತನ, ಗುದ, ಮಲಾಶಯ ಪ್ರದೇಶಗಳು, ಕುರ ಇತರೆ ಚಿಕಿತ್ಸಾ ವಿಧಾನಗಳು, ಜಲೌಕಾವಶರಣ, ಅಗ್ನಿರ್ಮ, ಕ್ಷಾರ

0: ಚರ್ಮ ಮತ್ತು ಕ್ಷಾರಸೂತ್ರ ಇತ್ಯಾದಿ ಚಿಕಿತ್ಸೆಗಳಿಗೆ ಯಾವುದೇ ಸಂಕೋಚವಿಲ್ಲದೆ ನಮ್ಮ ಮಹಿಳೆ ಅಥವಾ ಪುರುಷರು ಶಸ್ತ್ರಚಿಕಿತ್ಸಕರನ್ನು ಸಂಪರ್ಕಿಸಬಹುದು. ಆರೋಗ್ಯ ಸಮಸ್ಯೆಗೆ ಇಲ್ಲಿ ಅಗ್ಗ ಮತ್ತು ಉತ್ತಮ ಚಿಕಿತ್ಸಾ ಪ್ಯಾಕೇಜ್ಗಳನ್ನು ಪಡೆಯಿರಿ. ಈ ಶಸ್ತ್ರಚಿಕಿತ್ಸಾ ವಿಧಾನಗಳು ನಿಮ್ಮ ಆರೋಗ್ಯ ಪುನಃಸ್ಥಾಪನೆಗೆ ಸಹಾಯವಾಗುತ್ತವೆ.
1: ಈಗ ನಮ್ಮ ಜೊತೆ ಇದ್ದಾರೆ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇದರ ಶಲ್ಯತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
2: ನಮಸ್ಕಾರ ಸರ್.
1: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ. ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
2: ಇದು ಗುದದ್ವಾರದಲ್ಲಿ ಬರುವಂತ ಚರ್ಮದ್ದು ಸಮಸ್ಯೆ. ಚರ್ಮ ಒಡೆತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
1: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ. ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
2: ಫಿಶರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನೂ ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂಥದ್ದು. ಇದು ಕ್ಯಾನ್ಸರ್ ರೋಗದ್ದು ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂಥದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂಥದ್ದು. ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
1: ಈಗ ಈ ಕಾಯಿಲೆ ಬರಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
2: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರು ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದಿರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು. ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
1: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
2: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನು ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದ್ದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೆ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂಥದ್ದು ರಕ್ತ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
1: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ಗಳು ಉಂಟಾ?
2: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
1: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
2: ಔಷಧ ನಾವು ಸರ್ವೇ ಸಾಮಾನ್ಯ OPDಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂಥದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಶಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
2: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಕೊಳ್ಳಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್ ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ. ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ.

0: ಆಗ್ತದೆ, ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದಂಶ ಮುಟ್ಟಿಸ್ಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳ್ದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್ ಫಿಶರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತು ಅಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂಥದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಎಂಚಿರ ಆಗಿದೆ, ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಶರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು, ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಶರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಶರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಶರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಶರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಶರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂಥದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂಥದ್ದು. ಅಪ್ಲಿಕೇಶನ್ ಅಂದರೆ ಆ ಜಾಗಕ್ಕೆ ಏನಾದರೂ ಹಚ್ಕೊಳ್ಳಿಕ್ಕೆ ಕೊಡುವಂಥದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ, ಔಷಧೀಯ ಕಷಾಯ ಕೊಡುವಂಥದ್ದು, ಅವು ಮಾಡ್ತೇವೆ. ಕ್ರಾನಿಕ್ ಫಿಶರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ, ಮೋಷನ್ ಏನಾದ್ರೂ, ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಶರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ, ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಲೇ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಆ್ಯಂಡ್ ಕಾಲೇಜಿದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂಥದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಲೇ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟಾ ಕ್ರಾನಿಕಾ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ ಇಲ್ಲಿ.
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂಥದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನು ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿರ್ತದೆ, ಅಂಥದ್ದೆಲ್ಲ ಮಾಡಿಕೂಡ್ದು. ಯಾಕಂದರೆ ಇಂಥದ್ದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದರೂ ಆದರೆ ಇದು ಪುನಃ ಉತ್ಪತ್ತಿಯಾಗುವ ಸಾಧ್ಯತೆ ಇರ್ತದೆ. ಒಂದು ಇನ್ನೊಂದು ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನ ಒಂದು ಲೋಟ ತಕ್ರ ಅಂದರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತು ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತು ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೆದಾಗಿರ್ಬೇಕು ಅವ್ರದ್ದು, ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರ್ದು, ಯಾಕಂದರೆ ಅದರಿಂದ ಮೋಷನ್ ಅಂದರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು ಅವರು ಮೋಷನ್ ಬಂದ ಕೂಡಲೇ, ಅದು ಏನು ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್, ಬಂದ ಕೂಡಲೇ ಮೋಷನ್ ಮಾಡಬೇಕು ಅವರು, ತಡ್ಕೊಳ್ಳಿಕ್ಕಿಲ್ಲ. ಮತ್ತು ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ.

0: ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು, ಹಾಗೆಲ್ಲ ಮಾಡಕೂಡುದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 liters ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ 1 glass ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು. ದಿನನಿತ್ಯ ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ. ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟಿಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದರೂ ಆಗಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂಥದ್ದು ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಜಗಿದು ಊಟ ಮಾಡಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ 1/2 ಭಾಗದಷ್ಟು, ದ್ರವ ಆಹಾರ 1/2 ಭಾಗದಷ್ಟು, ಇನ್ನು 1/2 ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯಿತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ ಅವರೇ, ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಫಿಶರ್, ಇದಕ್ಕೆ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಶಲ್ಯತಂತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಜಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
4: ಆಕಾಶವಾಣಿ ಮಂಗಳೂರು.
5: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
8: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
7: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
8: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
7: ಇಂದೇ ಕರೆ ಮಾಡಿ 9483631852.
8: ಮತ್ತೊಮ್ಮೆ 9483631852.
7: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
8: ಬದಿಯಡ್ಕ, ಉಪ್ಪಳ, ಕಾಂಜನ್ಗಡ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
2: ಪ್ರಿಯ ಕೇಳುವರೇ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್. ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
9: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
10: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
9: ಜಾಹೀರಾತು ಮುಖಾಂತರ
10: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.

0: ಬಳಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
0: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
0: 8700014242
2: ಕೇಳುಗರೆ, ಇಂದು ಮುಂಜಾನೆ 10:30 ಹೃದಯ ರಾಗ ಕಾರ್ಯಕ್ರಮದಲ್ಲಿ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ಗೆಳೆಯರಿಗೆ ಕೊಟ್ಟ ಸಾಲದ ಹಣವನ್ನು ಹಿಂದೆ ಪಡೆಯುವ ಉಪಾಯಗಳು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. STD ಸಂಖ್ಯೆ 0824. ಮೊಬೈಲ್ ನಂಬರ್ 8277038000. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ 200 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 0114075900 ಮತ್ತು 0116922770 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ.

0: ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ ಮೂರನೇ ಆವೃತ್ತಿಯು 7,000 ಹೆಚ್ಚು ಖರೀದಿದಾರರು, 1.3 lakh ಹೆಚ್ಚು ಸಂದರ್ಶಕರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ಅಂತಾರಾಷ್ಟ್ರೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27 ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3 ನಮಸ್ತೆ ದಿನವನ್ನು ಆಚರಿಸಲಿದ್ದು ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ, ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ಹ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫೂಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯ

ಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ, ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು, ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವೀಯ ಸಾಮಾಜಿಕ

0: ಪರಿಶೀಲನೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಗರಂಜನಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶುಭಮಂಗಳ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಹಾಡಿರುವ ಗೀತೆ, ಸಾಹಿತ್ಯ ರಚನೆ ಕನಗಾಳ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ನೀಡಿದರೆ ವಿಜಯ ಭಾಸ್ಕರ್.

ಮಿಲನ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ರಾಗರಂಜಿನಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ವಿದ್ಯಾ ಅವರು ಹಾಡಿರುವ ಆದಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕವಿರಾಜ್, ಸಂಗೀತ ನಿರ್ದೇಶನ ಗುರುಕಿರಣ್.

ಅಂಬಾರಿ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದರೆ ವಿ ಹರಿಕೃಷ್ಣ. ಮುಂದೆ ಕೇಳಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರು ಸಂಗೀತ ನೀಡಿರುವ ಪಂಚರಂಗಿ ಚಿತ್ರದ ಗೀತೆ, ಹಾಡಿದರೆ ಸೋನು ನಿಗಮ್.

ಕನ್ನಡ ಚಿತ್ರಗೀತೆಗಳ ಕೊನೆಯಲ್ಲಿ ಇದೀಗ ಸೋನು ನಿಗಮ್ ಹಾಗೂ ಚಿತ್ರ ಹಾಡಿರುವ ಸಿದ್ದು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕವಿರಾಜ್, ಸಂಗೀತ ನೀಡಿದರೆ ಆರ್ ಪಿ ಪಟ್ನಾಯಕ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ 10:30 ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಹೃದಯ ರಾಗದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದಿನ ಹೃದಯ ರಾಗದ ವಿಷಯ, ಗೆಳೆಯರಿಗೆ ಕೊಟ್ಟ ಸಾಲದ ಹಣವನ್ನು ಹಿಂದೆ ಕೇಳಲು ನೀವು ಮಾಡುವ ಉಪಾಯಗಳು. ಕರೆ ಮಾಡಿ 2211999 2222611 STD ಸಂಖ್ಯೆ 0824, ಮೊಬೈಲ್ ನಂಬರ್ 8277038000.

ಆಕಾಶವಾಣಿ ಮಂಗಳೂರು ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅಪೇಕ್ಷಾ ಪೈ ಹಾಡಿರುವ ರಾಮಚಂದ್ರ ಪೈ ಅವರ ರಚನೆ ನಾನಿನ್ನ ಕಂಗಳ ಬಿಂಬ

ಬಿ ಕೃಷ್ಣಕಾರಂತ್ ಹಾಡಿರುವ ಅರೆಹೊಳೆ ಸದಾಶಿವರಾವ್ ಅವರ ರಚನೆ. ಒಂದು ಹಿಡಿ ಪ್ರೀತಿಯನ್ನು ಚೆಲ್ಲಿಬಿಡು.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ತುಮ್ಹಾರಿ ಸುಲು ಚಿತ್ರಕ್ಕಾಗಿ ಗುರು ರಾಂಧವ ಅವರು ಸಾಹಿತ್ಯ ನೀಡಿ ರಜತ್ ನಾಗ್ಪಾಲ್ ಜೊತೆ ಸಂಗೀತ ನಿರ್ದೇಶನ ಮಾಡಿ ಹಾಡಿರುವ ಗೀತೆ.

ದೇವ್ ನೇಗಿ ಹಾಗೂ ನೇಹಾ ಕಕ್ಕರ್ ಹಾಡಿರುವ ಜುಡುವಾ 2 ಚಿತ್ರದ ಗೀತೆ. ಸಾಹಿತ್ಯ ರಚನೆ ದೇವ್ ಕೊಹ್ಲಿ, ಸಂಗೀತ ನೀಡಿದರೆ ಸಂದೀಪ್ ಶಿರೋಡ್ಕರ್.

ಜಾಲಿ ಎಲ್ ಎಲ್ ಬಿ 2 ಚಿತ್ರಕ್ಕಾಗಿ ರಫ್ತಾರ್ ಹಾಗೂ ನಂದಿಕೌರ್ ಹಾಡಿರುವ ಗೀತೆ. ಸಾಹಿತ್ಯ ಮಂಜ್ ಮ್ಯೂಸಿಕ್ ಮತ್ತು ರಫ್ತಾರ್, ಸಂಗೀತ ಮಂಜ್ ಮ್ಯೂಸಿಕ್.

0: ಸೋನು ಕಿ ಟಿಟ್ಟು ಕಿ ಸ್ವೀಟಿ ಚಿತ್ರಕ್ಕಾಗಿ ಗುರು ರಾಂಧವ ಅವರು ನೀತಿ ಮೋಹನ್ ಜೊತೆ ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಗುರು ರಾಂಧವ್, ಸಂಗೀತ ಗುರು ರಾಂಧವ್ ಹಾಗೂ ರಜತ್ನ ಪಾಲ್. ಮುಂದೆ ಬಾದ್ಶಾಹು ಚಿತ್ರಕ್ಕಾಗಿ ಜುಬಿನ್ ನೌಟಿಯಾಲ್ ಹಾಗೂ ನೀತಿ ಮೋಹನ್ ಹಾಡಿರುವ ಗೀತೆ, ಸಂಗೀತ ಮನೋಜ್ ಮುಂತಾಸಿರ್, ಸಾಹಿತ್ಯ ತನಿಷ್ಕ್ ಬಕ್ಷಿ.
1: ಆಯ್ಯೇ ಸುನ್ತೆ ಹೇ ಬಿನಾ ರ್ಯಾಪ್ ವಾಲಾ ರೀಮಿಕ್ಸ್.

ಫನ್ನಿಖಾನ್ ಚಿತ್ರಕ್ಕಾಗಿ ಸುನಿಧಿ ಚೌಹಾನ್ ಹಾಡಿರುವ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ತನಿಷ್ಕ್ ಬಕ್ಷಿ ಅವರ ಸಂಗೀತವಿದೆ.

ಜೀನಿಯಸ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಕುಮಾರ್ ಅವರ ರಚನೆಯ ಗೀತೆ. ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷಮಿಯಾ.

ದಬಾಂಗ್ ಟೂ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ಸಾಜಿದ್ ವಾಜೀದ್. ಹಿಂದಿ ಚಿತ್ರಗೀತೆಗಳ ಕೊನೆಯಲ್ಲಿ ಇದೀಗ ಬುಲೆಟ್ ರಾಜಾ ಚಿತ್ರಕ್ಕಾಗಿ ನೀರಜ್ ಶ್ರೀಧರ್ ಹಾಡಿರುವ ಗೀತೆ, ಸಾಹಿತ್ಯ ಶಬೀರ್ ಅಹಮ್ಮದ್, ಸಂಗೀತ ಸಾಜಿದ್ ವಾಜೀದ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಹಿಮಂಗಳೂರು, ಸಮಯ 10:23. ಇನ್ನು ಮುಂದೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: श्रोताओं, अभी आपने सुना कार्यक्रम जंगल के साथी, और अब इसी के साथ हमारा आज का कार्यक्रम यहीं पर समाप्त होता है। तो अब उमंग कार्यक्रम की तकनीकी टीम यानी कुसुमलता,
1: जगबंधु,
0: चेतना
1: और मंजू कुमारी जी के साथ विमलेश को आज्ञा दीजिए। नमस्कार, नमस्कार।
2: उमंग, उमंग, उमंग, उमंग, उमंग।
3: ಇದುವರೆಗೆ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ.
4: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ಮಂಗಳೂರು, ಸಮಯ 10:30. ಇದೀಗ ಹೃದಯ ರಾಗ, ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾವು ಹಣದ ವಿಷಯವನ್ನು ಮಾತಾಡ್ತಾ ಇದ್ದೇವೆ. ಗೆಳೆತನ ಅನ್ನೋದು ಅಗತ್ಯಕ್ಕೆ ಸಹಾಯವಾಗಲಿ, ಜೊತೆಗೆ ಜೀವನ ಸುಂದರವಾಗಿರಲಿ ಅಂತಲೇ ಇರೋದು. ಕೆಲವೊಂದು ಸಮಯದಲ್ಲಿ ಅಗತ್ಯಕ್ಕೆ ಹಣವನ್ನು ಕೇಳಿದ ಗೆಳೆಯರಿಗೆ ಇಲ್ಲ ಎಂದು ಹೇಳಲಾಗದೆ ಕೊಟ್ಟಿರ್ತೇವೆ. ಕೆಲವೊಂದ್ಸಾರಿ ಅವರು ಹೇಳಿದ ಸಮಯಕ್ಕೆ ನಮಗೆ ಹಿಂದೆ ಕೊಡುವುದಿಲ್ಲ. ಆ ಸಂದರ್ಭದಲ್ಲಿ ಆ ಹಣವನ್ನು ಹೇಗೆ ಹಿಂದೆ ಕೇಳುತ್ತೀರಿ? ಇಲ್ಲಿ ಗೆಳೆತನವು ಉಳಿಯಬೇಕು, ನಮ್ಮ ಹಣವೂ ಬರಬೇಕು. ಸೊ ಈ ಉಪಾಯವನ್ನು ನಿಮ್ಮ ಹತ್ರ ಕೇಳಿದ್ದೇನೆ. ಯಾರು ಯಾವ ರೀತಿ ಉಪಾಯವನ್ನು ಕೊಡ್ತಾರೆ ಅನ್ನೋದನ್ನು ಕೇಳುವ ಇವತ್ತಿನ ಮೊದಲನೆಯ ಕಾಲರ್. ಹಲೋ.
6: ಹಲೋ, ನಮಸ್ತೆ ಸರ್.
3: ನಮಸ್ತೆ ಮೇಡಮ್, ಹೇಗಿದ್ದೀರಿ?
6: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
3: ನಾವೆಲ್ಲ ಆರಾಮಿದ್ದೇವೆ ಮೇಡಮ್. ಹೇಳಿ, ನಿಮ್ಮ ನಿಮ್ಮ ಇಷ್ಟದ ಹಾಡು?
6: ಹೇಮಾವತಿ ಚಿತ್ರದಿಂದ ಶಿವ ಶಿವ ಎಂದರೆ ನಾಲಿಗೆ ಏಕೆ ಅಂತ.
3: ಬಹಳ ಒಳ್ಳೆ
6: ಗಾನ ಕೇಳಿದ್ದವರು.
3: ಬಹಳ ಒಳ್ಳೆ ಹಾಡನ್ನ ಕೇಳಿದೀರಿ. ಓಕೆ, ನಿಮ್ಮ ಹೆಸರು ಒಂದ್ಸಲ ಹೇಳಿಬಿಡಿ ಮೇಡಮ್.
6: ಇವತ್ತಿನ ಟಾಪಿಕ್ ಒಳ್ಳೆ, ಎಲ್ಲಾ ದಿವಸ ಸಹ ಒಳ್ಳೆ ಒಳ್ಳೆ ಟಾಪಿಕ್ ಕೊಡ್ತೀರಿ ನೀವು, ತುಂಬಾ ಖುಷಿ ಆಗ್ತದೆ. ಹಣದ ವಿಷಯ ಕೊಟ್ಟಿದ್ದೀರಿ ಸರ್ ಇವತ್ತು.
3: ಹೌದು,
6: ಹಣ ಅಂದ್ರೆ ಕೊಟ್ರೆ ನಮಗೆ ಪುನಃ ಸಿಕ್ಕುವುದು ಕಷ್ಟ.
3: ಕಷ್ಟ, ಹೌದು.
6: ಆದ್ರೆ ಒಂದು ವಿಷಯ ಹೇಳ್ತೇನೆ ಸರ್. ನಾನು ಒಬ್ರಿಗೆ, ನನ್ನ ಫ್ರೆಂಡಿಗೆ ಹುಷಾರಿಲ್ಲ ಅಂತ ನಾನು ಹಣ ಕೊಟ್ಟೆ ಸರ್. ಕೊಟ್ಟೆ ಅಂದ ಅವರಿಗೆ, ಅವರಲ್ಲಿ ಕೈಯಲ್ಲಿ ಕೊಟ್ಟದಲ್ಲ, ಅವರು ಎಲ್ಲಿಗೆ ಇದಕ್ಕೆ ಹೋಗಿದ್ರೆ ಅಂತ ಮೇಡಮ್. ಅವರ ಗಂಡ ಬಂದು ಕೇಳಿದ್ರು, ಅವ್ರ ನನ್ನ ಹೆಂಡತಿ ಹಾಸ್ಪಿಟಲಿನಲ್ಲಿ ಇದ್ದಾಳೆ, ಅವರಿಗೆ ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ರು. ನಮ್ಮಲ್ಲಿ ಬಂದು ನಿಮ್ಮ ಫ್ರೆಂಡ್ ಅಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಎಂತ ಎಂತ ಆದದ್ದಂತ ತುಂಬಾ ಕೇಳಿದೆವು. ಕೇಳುವಾಗ ಇವ್ರು ಹೇಳಿದ್ರು ಅವರಿಗೆ ಸೀರಿಯಸ್ ಉಂಟು, ಸ್ವಲ್ಪ ಸೀರಿಯಸ್ ಉಂಟು ಅಂತ ಹೇಳಿದ್ರು.
3: ಸರಿ,
6: ಅದು ನನಗೆ ಮನಸ್ಸಿಗೆ ನೋವಾಯ್ತು ಸರ್. ಇದ್ದ ಹಣವನ್ನು ಅವರಿಗೆ ಕೊಟ್ಟೆವು, ನಾವು ವಸ್ತುಗಳನ್ನು ತರ್ಲಿಕ್ಕೆ ಅಂತ ಇತ್ತ ಹಣವನ್ನು ಅವರಿಗೆ ಕೊಟ್ಟೆವು. ಇವರು ಕೊಟ್ಟದ್ದು ಎಂತ ಸರ್, ಕೊಂಡದ್ದು ಬಾಡಿಗೆ ಕೊಂಡದ್ದು.
3: ಶಾಬಾಸ್.
6: ಅವ್ರಿಗೆ ಎಂತ ಗೊತ್ತಿಲ್ಲ, ಅವ್ರ ಮೇಡಮ್ ಇವರಿಗೆ ಕೆಲಸಕ್ಕೆ ಹೋಗುವಾಗ ಅವ್ರ ಮೇಡಮ್ ಸಿಕ್ಕಿದ್ರಂತೆ.
3: ಹಾಗೆ
6: ದೇವ ಅಂತ ತಲೆಗೊಡ್ದಾಗೆ ಆಗಿದೆ ಅಂತೆ.
3: ಆಮೇಲೆ ಹೇಗೆ ಹೇಗೆ ಹೇಗೆ ಅದನ್ನ ರಿಟರ್ನ್ ತಗೊಂಡ್ರಿ? ಸಿಕ್ಕಿತ ಅದು, ಹಿಂದೆ ಸಿಕ್ಕಿತ ಹಣ?
6: ನಿನ್ನೆ ಹೇಳ್ತೇನೆ. ಆದ್ರೆ ಇವ್ರು ಎಂತ ಮಾಡಿದ್ರು ಮೇಡಮ್, ಮೇಡಮ್ ಸಿಕ್ಕಿದಾಗ ನಿಮ್ಮ ನೀವು ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಇದ್ದಾರೆ ಅಂತ ಹಣ ಕೊಂಡೋದ್ರು ಅವಳಲ್ಲಿ, ಅವಳ ಕೈಯಿಂದ ಅಂತ
3: ಅವರಿಗೆ
6: ಅವ್ರು ಹೇಳಿದ್ರಂತೆ. ಎಂತ ಅವರ ಹುಚ್ಚು, ಅವರಿಗೆ ಕುಡಿಲಿಕ್ಕೆ ಆಗಿರ್ಬೋದು, ಅವ್ರಿಗೆ ಯಾಕೆ ನೀವು ಕೊಟ್ಟದ್ದು ಅಂತ ಹೇಳಿದ್ರು.
3: ಅಯ್ಯೋ ದೇವರೇ,
6: ಅದಕ್ಕೆ ನಾವೇನು ಅವರನ್ನು ಹೇಗೆ ತೆಗೆದುಕೊಳ್ಳುದು, ಹೇಗೆ ಉಳಿದವರಲ್ಲಿ ತೆಗೆದುಕೊಳ್ಳಿ, ಅವ್ರು ಕೊಟ್ರೆ ತೆಗೆದುಕೊಳ್ಳುದು, ಇಲ್ಲದಿದ್ರೆ ಹೋಯ್ತು ಅಂತ ಆಯ್ತು. ಅವ್ರು ಹೇಳಿದ್ರು, ಮೇಡಮ್ ಹೇಳಿದ್ರು, ನಾನು ಕೊಡ್ತೇನೆ, ನನ್ನಲ್ಲಿ ಹಣ ಆಗುವಾಗ ಕೊಡ್ತೇನೆ ಸರಸ್ವತಿ, ನೀವು ಬೇಸರ ಮಾಡಬೇಡಿ. ಅವ್ರಿಗೆ ಹೀಗೆ ಮಾಡಿದ್ರೆ ನಾನು ಏನ್ ಮಾಡುದು ಅಂತ ಹೇಳಿದ್ರು.
3: ಅಯ್ಯಯ್ಯೋ ದೇವ್ರೆ, ಅಂತೂ ಹಣ ಬರ್ಲಿಲ್ಲ,
6: ಹಣ ಸಿಕ್ಕಲಿಲ್ಲ. ಮತ್ತೆ

0: ಮೇಡಮ್ ಹೇಳಿದ್ರು ನಾನೇನು ಸಿಕ್ಕುವಾಗ ಕೊಡ್ತೇನೆ,
1: ಕೊಡ್ತೇನೆ
0: ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರು
1: ಅಲ್ವಾ.
0: ನಾವು ಅದನ್ನು ಸುಮ್ಮನೆ ಇದ್ದೇವೆ. ಅವರು ಒಂದು ಎರಡು ಮೂರು ಮಕ್ಕಳು ಇದ್ದಾರೆ ಶಾಲೆಗೆ ಹೋಗುವವರು ಸಲ,
1: ಹಾಗೆ
0: ಹಾಗೆ ನಾನು ಸುಮ್ಮನೆ ಇದ್ದೆ. ಆ ಮಕ್ಕಳಿಗೆ ಒಂದು ವಿದ್ಯೆ ಕಲಿಸುವುದಲ್ಲ,
1: ಹೌದು ಹೌದು ಹೌದು,
0: ಹಾಗೆ ಸುಮ್ಮನೆ ಇದ್ದೆ ಸರ್. ಆಮೇಲೆ ನನಗೊಂದು ಕಷ್ಟ ಬರುವ, ನನ್ನ ಸಣ್ಣದಿರುವಾಗ ನನ್ನ ತಾಯಿಗೆ ಹುಷಾರಿಲ್ಲ ಅಂತ ನಾನು ಒಬ್ಬರಲ್ಲಿ ಹಣ ಕೇಳಿದೆ. ಕೇಳುವಾಗ ನನ್ನ ತಾಯಿಗೆ ಅವರು ಸಡನ್ ಆಗಿ ಹಣ ಕೊಟ್ಟರು. ಕೊಟ್ಟರೆ ನಾನು ಹೇಳಿದ್ದೇನೆ, ನನ್ನ ಈಗ ನಾನು ಹಾಸ್ಪಿಟಲ್ ಇದ್ದೇನೆ, ನನ್ನ ಮನೆಗೆ ಹೋಗಿ ನಿಮಗೆ ತಂದು ಕೊಡ್ತೇನೆ ಅಂತ ಹೇಳಿದ್ದೇನೆ.
1: ಸರಿ,
0: ನಾನು ಅವರಿಗೆ ನನ್ನ ತಾಯಿಗೆ ಇದು ಮದ್ದಿಗೆಲ್ಲ ಹಣ ಕೊಟ್ಟು ಅಲ್ಲಿ ಮದ್ದು ಕೊಟ್ಟು ಆದ ಮೇಲೆ ನಾನು ಮನೆಗೆ ಬಂದೆ. ಬಂದು ಅಲ್ಲಿ ತಮ್ಮನಲ್ಲಿ ಅಣ್ಣನಲ್ಲಿ ಕೇಳಿದೆ, ತಾಯಿಗೆ ಹಣ ಇಲ್ಲದೆ ಹಣ ಸಾಕಾಗದೆ ನಾನು ತೆಗೆದುಕೊಂಡಿದ್ದೆ ಇಂಥವರಲ್ಲಿ ಅಂತ ಹೇಳಿದೆ, ನಮ್ಮ ಪರಿಚಯದವರಲ್ಲಿ. ಹಾಗೆ ನಾನು ಅದನ್ನು ಪುನಃವೇ ಕೊಂಡೋಗಿ ಕೊಟ್ಟೆ. ಒಂದು ಎರಡು ಗಂಟೆ ಒಳಗೆ ಅವರಿಗೆ ಕೊಟ್ಟು ಬಿಟ್ಟೆ.
1: ಹಾಗಾದ್ರೆ ನಿಮ್ಮ ಹಣ ಖಂಡಿತ ರಿಟರ್ನ್ ಬರ್ತದೆ. ಹೌದು, ಫ್ರೆಂಡ್ಶಿಪ್ ಉಳಿಬೇಕಾದ್ರೆ ನಾವು ತಗೊಂಡ ಹಣ ರಿಟರ್ನ್ ಕೊಡ್ಬೇಕು, ಕರೆಕ್ಟ್ ಅಲ್ವಾ? ಓಕೆ, ಈಗ ನಿಮ್ಮ ನೀವೀಗ ಕೇಳಿದ,
0: ಅವರಿಗೆ ಕಷ್ಟ ಅಲ್ಲ ಸರ್.
1: ಹೌದು, ನೀವೀಗ ಕೇಳಿದ ಹಾಡು ಕೂಡ ಅದಕ್ಕೆ ಹೇಳಿದ್ರೆ ಹೇಗೆ, ಹಣ ಬಂದ್ರೆ ನನ್ನ ಪುಣ್ಯ, ಇಲ್ದಿದ್ರೆ ಶಿವ ಶಿವ ಅಂತೇಳಿ. ಸರಿ ಸರಿ, ಹಣ ಬಂದ್ರೆ ಪುಣ್ಯ, ಇಲ್ಲದಿದ್ರೆ ಶಿವ ಶಿವ ಅಲ್ವಾ? ಓಕೆ, ತುಂಬಾ ಖುಷಿ ಆಯ್ತು ಸರಸ್ವತಿ ಅವರು ನಿಮ್ಮ ಹತ್ರ ಮಾತಾಡಿ.
0: ಓಕೆ, ಮಾತಾಡಿ ನನಗೆ ತುಂಬಾ ಖುಷಿ ಆಗ್ತದೆ ಸರ್.
1: ನಿಮ್ಮ ನಿಮ್ಮ
0: ಒಳ್ಳೆ ವಿಷಯವನ್ನು ಕೊಟ್ಟಿರಲ್ಲ, ಅದು ಇದು ಒಳ್ಳೆ ಖುಷಿ ಕೊಟ್ಟಿದ್ದೀನಿ ನಿಮ್ಮ ವಿಷಯವನ್ನು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೀವು ಹೇಳಿದ ಹಾಡನ್ನ ಹಾಕ್ತಾ ಇದ್ದೇವೆ. ಜಾನಕಿ ಅವರು ಹಾಡಿರುವಂತಹ ಹೇಮಾವತಿ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ರಚನೆಗೆ ಎಲ್ ವೈದ್ಯನಾಥನ್ ಅವರ ಸಂಗೀತವಿದೆ.

0: ಗೆಳೆಯರಿಗೆ ಕೊಟ್ಟ ಹಣವನ್ನು ಹಿಂದೆ ಪಡೆಯುವಂಥ ಉಪಾಯಗಳೇನು ಅಂತ ಕೇಳಿದ್ದೆ. ಮುಂದಿನ ಕಾಲರ್ ಯಾರು ಅಂತ ನೋಡುವ. ಹಲೋ
1: ಹಲೋ,
0: ನಮಸ್ತೆ, ಯಾರಿದು?
1: ಜ್ಯೋತಿ ಗಣೇಶ್ ಆಚಾರ್ಯ, ಬಾರ್ಕೂರಿನಿಂದ.
0: ಜ್ಯೋತಿ ಗಣೇಶ್ ಅವರು ಬಾರ್ಕೂರಿಂದ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಾ?
0: ನಾವು ತುಂಬಾ ಚೆನ್ನಾಗಿದ್ದೇವೆ ಮೇಡಮ್. ಈಗ ಹಣ ಕೊಟ್ಟು ಎಲ್ಲಿಯಾದ್ರೂ ಸಿಕ್ಕಾಕೊಂಡಿದ್ದೀರಾ?
1: ನಾನು ಕೊಟ್ಟಿಲ್ಲ, ನನ್ನ ಗಂಡ ಕೊಟ್ಟು ಸಿಕ್ಕಾಕೊಂಡಿದ್ದಾರೆ.
0: ಪಾಪ. ಈಗ ಅದನ್ನು ಹೇಗೆ ರಿಟರ್ನ್ ತಗೊಳ್ಳುವಂತ ಪ್ಲಾನ್?
1: ರಿಟರ್ನ್ ಅಂದ್ರೆ ಅವರು ಕೊಟ್ಟಿದ್ರು ಹಣ, 1.5 ಲಕ್ಷಕ್ಕೆ ಸಾಲ ಜಾಮೀನ್ ಹಾಕಿ ಕೊಟ್ಟಿದ್ರು. ಆಮೇಲೆ 1 ಮಂತ್ ಕಟ್ಟಿದ್ರು ಅವರು. ನೆಕ್ಸ್ಟ್ ಮಂತ್ ಕೇಳುವಾಗ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಅಮೌಂಟ್ 1.5 ಲಕ್ಷ ತೆಗೆದು ಕೊಟ್ಟಿದ್ದಾರೆ, ಅದು ಫೈನಾನ್ಸ್ ಅಲ್ಲಿ. ಅದು ಬೇರೆ ಬಡ್ಡಿ ತುಂಬಾ ಇರುತ್ತಲ್ಲ ಅದ್ರಲ್ಲಿ. ಆಮೇಲೆ ತುಂಬಾ ಕಾಲ್ ಮಾಡಿದ್ರು, ಮನೆಗೆಲ್ಲ ಹೋಗಿದ್ರು, ಏನು ಮಾಡುದು ಸಹ ಕಟ್ತಾನೆ ಇಲ್ಲ ಅವರು. ಆಮೇಲೆ ನಾನು ನನ್ನ ಗಂಡ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ರ. ಆಮೇಲೆ ನಾನು ಹೇಳಿದ್ದೆ, ಹೋದ್ರೆ ಹೋಗ್ಲಿ ಬಿಡಿ, ಅದು ದುಡ್ಡು ನಮ್ದಲ್ಲ ಅಂತ ಅನ್ಕೊಳ್ಳಿ. ನಮ್ಮದಾದ್ರೆ ಅದು ಅವ್ರು ಕೊಡ್ತಾ ಇದ್ದಿದ್ರು, ಅದು ನಮ್ಮದು ಅಲ್ಲ ಅಂತ ಅನ್ಕೊಂಡು ಕಟ್ಟಿಬಿಡಿ, ಏನ್ ಮಾಡೋದು, ನಾವು ಮಾಡಿದ ತಪ್ಪಿಗೆ ಏನ್ ಮಾಡ್ಲಿಕ್ಕಿಲ್ಲ. ಅವ್ರು ಬೇರೆ ನಮ್ಮ ರಿಲೇಟಿವ್ಸ್, ನಾವು ಸಂಬಂಧ ಉಳಿಸ್ಕೋಬೇಕಾದ್ರೆ ನಾವು ಅದನ್ನ ಬಿಟ್ಟು ಬಿಡ್ಬೇಕಷ್ಟೇ ಅಂತ ಹೇಳಿದೆ. ಆಮೇಲೆ ನನ್ನ ಗಂಡ ಸಹ ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡೋದು ನಮ್ಮದೆಲ್ಲ ಅನ್ಕೊಂಡು ಇವಾಗ ಅವರೇ ಕಟ್ತಾ ಇದ್ದಾರೆ
0: ಅಲ್ವಾ.
1: ನಮ್ಮದೇ, ನಾವು ಕಷ್ಟಪಟ್ಟು ದುಡ್ಡಾದ್ರೆ ಅವರಿಗೆ ಮನಸ್ಸು ಬಂದು ಅವರು ವಾಪಸ್ ಕೊಡ್ಬಹುದು. ಮತ್ತೆ ನೀವು ಅವ್ರ ಜೊತೆ ಜಗಳ ಆಡ್ಲಿಕ್ಕೆಲ್ಲ ಹೋಗುದು ಬೇಡ ಅಂತ ಹೇಳಿ ನಾನು ಹೇಳಿದ್ದೆ.
0: ವೆರಿ ನೈಸ್. ಓಕೆ, ಇವತ್ತೀಗ ಯಾವ ಹಾಡ್ಬೇಕು ಜ್ಯೋತಿ ಅವರೇ?
1: ನನ್ಗೆ ಫ್ರೆಂಡ್ಸ್ ಚಿತ್ರದಿಂದ ದೇವರ ವರವನ್ನು ಕೊಟ್ರೆ ಸಾಂಗ್ ಬೇಕಿತ್ತು.
0: ದೇವರ ವರವನ್ನು ಕೊಟ್ರೆ ನಿಮ್ಮ ಹಣ ಬರ್ತದೆ ಅಲ್ವಾ? ಖಂಡಿತ ನೀವು ಕೇಳಿರುವಂತಹ ಹಾಡನ್ನು ಪ್ರಸಾರ ಮಾಡುವ. ಓಕೆ, ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದಕ್ಕೆ. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು.
0: ಜ್ಯೋತಿ ಅವರಿಗೋಸ್ಕರ ಕುಮಾರ್ ಸಾನು ಅವರು ಹಾಡಿರುವಂತಹ ಕೆ ಕಲ್ಯಾಣ್ ಅವರ ರಚನೆಯ ಗೀತೆ, ಸಂಗೀತ ನೀಡಿದರೆ ಗುರುಕಿರಣ್, ಚಿತ್ರ ಫ್ರೆಂಡ್ಸ್.

0: ಅಗತ್ಯಕ್ಕೆ ಕೊಟ್ಟಂತಹ ಹಣವನ್ನು ಹಿಂದೆ ಪಡೆದುಕೊಳ್ಳುವಂತಹ ಉಪಾಯ ಹೇಳಲಿಕ್ಕೆ ನಮ್ಮ ಜೊತೆ ಯಾರಿದ್ದಾರೆ ಕೇಳುವ. ಹಲೋ
1: ಹಲೋ
0: ನಮಸ್ತೆ, ಯಾರಿದು?
1: ಹಲೋ
0: ಹಲೋ ನಮಸ್ತೆ, ಯಾರಿದು?
1: ಕೈಕಂಬದಿಂದ ಉಮೇಶ್ ಸರ್ ಮಾತಾಡ್ತಾ ಇರೋದು.
0: ಕೈಕಂಬದಿಂದ ಉಮೇಶ್ ಅವರು, ಹೇಗಿದ್ದೀರಿ?
1: ತುಂಬಾ ಚೆನ್ನಾಗಿದ್ದೀರಿ ಸರ್, ನೀವು ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೇವೆ ಉಮೇಶ್ ಅವರೇ. ಹೇಳಿ, ಇವತ್ತಿನ ವಿಷಯ.
1: ವಾಯ್ಸ್ ಬಹಳ ಮೆಲ್ಲ ಕೇಳ್ತಾ ಉಂಟು.
0: ಮೆಲ್ಲ ಕೇಳ್ತಾ ಇದೆಯಾ?
1: ಸ್ವಲ್ಪ ಮೆಲ್ಲ ಕೇಳ್ತಾ ಇದೆ.
0: ಈಗ ಕೇಳ್ತಾ ಇದೆಯಾ?
1: ಈಗ ಕೇಳ್ತಾ ಇದೆ, ಸ್ವಲ್ಪ ಕೇಳ್ತಾ ಇದೆ.
0: ಸರಿ, ಯಾವ ಹಾಡು ಬೇಕಿತ್ತು ಉಮೇಶ್ ಅವರೇ?
1: ನನಗೆ ಗಜಪತಿ ಗರ್ಭದಿಂದ ಒಲಿದರೆ ಒಂದಾಗಲಿ,
0: ಒಲಿದ ಸ್ವರಗಳು,
1: ಹಾಗೆ ಸಂಗೀತ ಅಂತ ಸಾಂಗ್ ಇದೆಯಲ್ಲ, ಅದು ಬೇಕಿತ್ತು.
0: ಖಂಡಿತ ಪ್ರಸಾರ ಮಾಡುವ. ಓಕೆ, ಇವತ್ತಿನ ವಿಷಯದ ಬಗ್ಗೆ ಏನು ಐಡಿಯಾ ಕೊಡ್ತೀರಾ, ಏನು ಉಪಾಯ ಕೊಡ್ತೀರಾ, ಈ ಕೊಟ್ಟ ಹಣ ಹಿಂದೆ ತೆಗೆದುಕೊಳ್ಳೋದು?
1: ನೋಡಿ, ಎಲ್ಲ ನಮ್ಮ ಹತ್ರ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಹತ್ರ ಸಾಲ ಎಲ್ಲ ಇಸ್ಕೊಳ್ತಾರೆ. ಇಸ್ಕೊಂಡ ಮೇಲೆ ಒಂದು ಸ್ವಲ್ಪ ಹಣ ಇಸ್ಕೊಂಡಿರ್ತಾರೆ, ಒಂದು 2,000 ಇಸ್ಕೊಂಡಿರ್ತಾರೆ. ಅದು ಒಂದು ತಿಂಗಳ 2 ತಿಂಗಳೆಲ್ಲ ಟೈಮ್ ಕೊಟ್ಟಿರ್ತಾರೆ ಅವರು. ಅದಕ್ಕೆ ಅವರಿಗೆ ಗೊತ್ತುಂಟು, ಅವರು ಒಮ್ಮೆ ನಮಗೆ ಕೊಡೋದಿಲ್ಲ ಅಂತ
0: ಹೇಳಿ.
1: ನಮಗೆ ಸಿಕ್ಕಾಗ ಸ್ವಲ್ಪ ಸ್ವಲ್ಪ ಹಣ ಅವ್ರ ಹತ್ರ ಇಸ್ಕೊಳ್ಳೋದು, ನಾವು ಸ್ವಲ್ಪ ಸ್ವಲ್ಪ ಹಾಗೆ 100 200 ಇವತ್ತು ಈಗ ಇಸ್ಕೊಂತ ಖರ್ಚು ಮಾಡೋದು. ಆಮೇಲೆ ಒಂದು 100 50 ಇರುವಾಗ ಫ್ರೆಂಡ್ಶಿಪ್ ಅಲ್ಲ, ಆಯ್ತು ಮಾರೆ 150 ರೂಪಾಯಿ 200 ರೂಪಾಯಿ ಅಲ್ಲ, ಇರ್ಲಿ ಬಾರ ಅಂತ ಹೇಳ್ಬಿಡೋದು. ಹಾಗೆ ಅವ್ರಿಗೆ ಇದಾಗೋದಿಲ್ಲ, ನಮಗೆ ಇದಾಗೋದಿಲ್ಲ, ಹಾಗೆ
0: ಅಲ್ವಾ? ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಲ್ವಾ?
1: ಅಡ್ಜಸ್ಟ್ ಮಾಡಿಕೊಟ್ಟು ಮತ್ತೆ ಇಲ್ಲಿ ಆದ್ರೂ ಡಿನ್ನರ್ ಪಾರ್ಟಿಗೆ ಹೋದಾಗ ಅವರಿಂದ ಸ್ವಲ್ಪ ಅಲ್ಲಿ ಬಿಲ್ ಎಲ್ಲ
0: ಕೊಡಿಸಿ
1: ಕಾಫಿ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಒಳ್ಳೆ ಊಟ ಮಾಡಿ ಸ್ವಲ್ಪ ಹಣ ಎಲ್ಲ ಕೊಟ್ಕೊಂಡು ಹಾಗೆ ಖರ್ಚು ಮಾಡಿ ಹಾಗೆ ಸ್ವಲ್ಪ ನಮ್ಮ ಹಣವನ್ನು ಬರಂಗ್ ಮಾಡುದು ಹಾಗೆ
0: ಅಲ್ವಾ?
1: ಅವ್ರಿಗೆ ಸ್ವಲ್ಪ ಹೆಸರು, ನಮಗೆ ಸ್ವಲ್ಪ ಹೆಸರಿಲ್ಲ.
0: ಅದೇ, ನೇರವಾಗಿ ಹಣದ ರೂಪದಲ್ಲಿ ಬರದಿದ್ರು ಪರವಾಗಿಲ್ಲ, ಊಟದ ರೂಪದಲ್ಲಿ ಬಂದ್ರು ಪರವಾಗಿಲ್ಲ ಅಲ್ವಾ? ಅಷ್ಟೇ, ಒಳ್ಳೆ ಐಡಿಯಾ ಉಮೇಶ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದೇ ರೀತಿ ಕರೆ ಮಾಡ್ತಾರೆ ಉಮೇಶ್ ಅವರೇ.
1: ಓಕೆ,
0: ನೀವು ಕೇಳಿದಂತಹ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಸೊ ರಾಘವೇಂದ್ರ ರಾಜ್ಕುಮಾರ್ ಕುಸುಮ ಹಾಗೂ ಮಧುಸೂದನ್ ಹಾಡಿರುವಂತಹ ಈ ಗೀತೆ ಗಜಪತಿ ಗರ್ವಭಂಗ ಚಿತ್ರದಿಂದ, ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ಉಪೇಂದ್ರ ಕುಮಾರ್.

0: ಗೆಳೆಯರಿಗೆ ಕೊಟ್ಟಂತಹ ಹಣ ಈ 1,000 2,000 ಈ ರೀತಿ ಕೇಳಿ ತಗೊಂಡ ಮೇಲೆ ಅದನ್ನ ರಿಟರ್ನ್ ಇಷ್ಟೇ ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ರಿಟರ್ನ್ ಬಂದಿರೋದಿಲ್ಲ, ಆ ಹಣ ಹಿಂದೆ ಬರೋದಿಲ್ಲ. ಆ ಟೈಮಲ್ಲಿ ನಾವು ನಮ್ಮ ಹಣವನ್ನ ಹೇಗೆ ಅವರಿಂದ ಪಡ್ಕೊಳ್ಬಹುದು ಅನ್ನೋದನ್ನ ಹೇಳಲಿಕ್ಕೆ ನಮ್ಮ ಜೊತೆ ಹಲೋ.
1: ಹಲೋ,
0: ಯಾರಿದು?
1: ಶ್ರೀಧರ್ ಮೂಡುಪೇರ ಅವರ.
0: ಶ್ರೀಧರ್ ಅವರು ಮೂಡುಪೇರದರಿಂದ ಹೇಗಿದ್ದೀರಿ?
1: ಜ್ವರ.
0: ಓ ದೇವರೇ, ಜ್ವರದಲ್ಲೂ ಕರೆ ಮಾಡಿದ್ರಿ, ಖುಷಿ ಆಯ್ತು.
1: ಹೌದೌದು, ಅದೇ ಇದು ಆಕಾಶವಾಣಿ ಬಿಡುದಲ್ಲ ಬೆಳಿಗ್ಗೆಯಿಂದ, ಅದೇ ನನಗೆ ಒಂದು ಆಪತ್ಭಾವ ಅಂತ ಹೇಳ್ಬೇಕಷ್ಟೇ
0: ಅಲ್ವಾ? ಓಕೆ, ತುಂಬಾ ಖುಷಿ ಆಯ್ತು ಕೇಳಿ. ಯಾವ ಹಾಡ್ಬೇಕಿತ್ತು ಶ್ರೀಧರ್?
1: ಎಸ್ ಜಾನಕಿ ಅವ್ರ ಹಾಡಿರೋದು ಯಾವ್ದು ಆಗ್ಬೋದು ನನ್ಗೆ.
0: ಯಾವ ಹಾಡು ಆಗ್ಬೋದು?
1: ಯಾವ್ದು ಆಗ್ಬೋದು?
0: ಸರಿ, ನಿಮ್ಮ ಮುಖದಲ್ಲಿ ಯಾವತ್ತು ನಗು ಇರಲಿ ಅಂತ ಹೇಳಿ ಎಸ್ ಜಾನಕಿ ಅವರ ಒಂದು ಹಾಡನ್ನು ಹಾಕ್ತೇನೆ ನಾನು. ಓಕೆ, ಸೊ ಇವತ್ತಿನ ವಿಷಯ ಗೊತ್ತಲ್ವಾ ಶ್ರೀಧರ್ ಅವರೇ?
1: ಗೊತ್ತು ಗೊತ್ತು ಗೊತ್ತು ಗೊತ್ತು. ವಿಷಯ ಏನಂದ್ರೆ,
0: ಒಂದು ಐಡಿಯಾ ಕೊಡಿ.
1: ಐಡಿಯಾ ಕೊಡುವ ಇಲ್ಲ, ಯಾಕಂದ್ರೆ ನನ್ನ ಫ್ರೆಂಡಿಂದಲೇ ನಾನು ಈ ಒಂದು ಪರಿಸ್ಥಿತಿಗೆ ಅಂದ್ರೆ ವಾರಕ್ಕೆ 3 ಸ್ಟೈಲಿಶ್ ಅಂದ್ರೆ ಒಂದು ಸಣ್ಣ ವಿಷಯ ಸಹ ನಾನು ತಲೆಗೆ ಇದಾಗ್ತದೆ ನನ್ಗೆ ಸಣ್ಣ ವಿಷಯ ಆದ್ರೆ. ಹಾಗಾಗಿ ತುಂಬಾ ಸಲ ಹೆಲ್ಪ್ ಮಾಡಿದ್ದೇನೆ ಅವನಿಗೆ. ಹಾಗೆ ಕೊನೆಯ ಗಳಿಗೆಯಲ್ಲಿ ನನಗೆ ಈಗ ಸಹ ಅವನು ಫೋನ್ ಮಾಡಿ ಕೇಳುದಿಲ್ಲ ಹೇಗಿದ್ದೀಯ ಅಂತೇಳಿ.
0: ಅಲ್ವಾ?
1: ಹೌದೌದೌದು, ಅದನ್ನೊಂದು ಹೇಳ್ಬೇಕಂತ ನನಗೆ ಅನಿಸ್ತು, ಅದಕ್ಕೆ ಹೇಳಿದೆ.
0: ಸರಿ ಶ್ರೀಧರ್ ಅವ್ರೆ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಸೊ ನಿಮಗೋಸ್ಕರ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗು ಎಂದಿದೆ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಇಳರಾಜ ಅವರ ಸಂಗೀತವಿದೆ.

0: ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ನಮ್ಮ ಮೊಬೈಲ್ ನಂಬರ್ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು ಹೃದಯ ರಾಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಗೆಳೆಯರಿಗೆ ಕೊಟ್ಟ ಹಣವನ್ನು ಹಿಂದೆ ಪಡೆದುಕೊಳ್ಳುವಂತಹ ಒಂದು ಐಡಿಯಾ ಏನಿದೆ ಅಂತ ಕೇಳಿದ್ದೆ. ಸೊ ಕರೆಯಲ್ಲಿ ಯಾರಿದ್ದಾರೆ ನೋಡುವ. ಹಲೋ ಹಲೋ
1: ಹಲೋ
0: ಹಲೋ, ಯಾರಿದು?
1: ನಾನು ಹೊನ್ನಾವರ ಇಡಗುಂಜಿಯಿಂದ ಗಣಪತಿ.
0: ಹೊನ್ನಾವರ ಇಡಗುಂಜಿಯಿಂದ ಗಣಪತಿ ಅವರ?
1: ಹೌದು ಹೌದು.
0: ಓಹೋ ಹೋ, ಗಣಪತಿ ಅವರು ಹೇಗಿದ್ದೀರಿ?
1: ಎಲ್ಲ ಆರಾಮಿದ್ದೇವೆ, ನೀವು ಆರಾಮಿದ್ದೀರಾ?
0: ನಾವು ಆರಾಮ. ಓಕೆ, ಯಾವ ಹಾಡು ಬೇಕಿತ್ತು ನಿಮಗೆ?
1: ಅದು ಒಲವು ಮೂಡಿದಾಗ ಫಿಲ್ಮಲ್ಲಿ ಆದಿಲಕ್ಷ್ಮಿ ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿ ಜಯತ್ತು ಲಕ್ಷ್ಮಿ ಇದೆಯರ ಹಾಡು
0: ಒಲವು ಮೂಡಿದಾಗ ಚಿತ್ರದಿಂದ. ಆಯ್ತು, ಖಂಡಿತ. ಇವತ್ತಿನ ವಿಷಯ ಗೊತ್ತಾ?
1: ಗೊತ್ತಾಗಲಿಲ್ಲ, ಹೇಳಿ.
0: ಹಾ, ಇವತ್ತಿನ ವಿಷಯ, ಈಗ ನಾವು ಗೆಳೆಯರು ನಮ್ಮ ಹತ್ರ 1,000 2,000 ಅಂತ ಹೀಗೆ ಹಣ ತಗೊಳ್ತಾ ಇರ್ತಾರೆ. ಓಕೆ, ಸೊ ಆ ಸಂದರ್ಭದಲ್ಲಿ ಅವರು ಹೇಳಿದ ಸಮಯಕ್ಕೆ ನಮಗೆ ರಿಟರ್ನ್ ಕೊಡೋದಿಲ್ಲ, ಹಿಂದೆ ಕೊಡೋದಿಲ್ಲ. ನಾವು ನಮ್ಮ ಹಣ ಅದು, ಸೊ ಅದನ್ನು ನಾವು ಅವರಿಗೆ ನೋವಾಗದ ಹಾಗೆ ಹೇಗೆ ನಾವು ಅದನ್ನು ಹಿಂದೆ ಪಡಿಬೋದು ಅಂತ ಒಂದು ಐಡಿಯಾ ಕೊಡಬೇಕು, ಉಪಾಯ ಕೊಡಬೇಕು. ನೋಡೋ ಗಣಪತಿ ಅವರ ತಲೆಯಲ್ಲಿ ಯಾವ ಉಪಾಯ ಇದೆ ಅಂತೇಳಿ ಹೇಳ್ತೀರಾ?
1: ಅದೇ

0: ಹಾಗಿದ್ರೆ ಅವರು ಕೊಡುದಿಲ್ಲ ಆದ್ರೆ ನಾವು ಅವರಿಗೆ ಮುಂದೇನೋ ನಾನು ಸ್ವಲ್ಪ ನಿಮ್ಗೆ ಮತ್ತೆ ಹೆಲ್ಪ್ ಮಾಡ್ತೇನೆ, ಜಾಸ್ತಿ ಅಮೌಂಟ್ ಕೊಡ್ತೇನೆ ಹೇಳಿ ಒಂದು ಅವರಿಗೆ ಮನಸ್ಸನ್ನು ಟರ್ನ್ ಮಾಡಬಹುದು.
1: ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತೇನೆ ಈಗ ಇದು
0: ಮುಂದೆ ನಿಮ್ಗೆ ಮತ್ತೇನಾದ್ರು ಹೆಲ್ಪ್ ಬೇಕಿದ್ರೆ ಕೊಡ್ಬಹುದು, ಇದನ್ನ ಕೊಡ್ಬಹುದು ಹೇಳ್ಬಹುದಾ?
1: ಓಕೆ, ಇದನ್ನ ಕೊಟ್ರೆ
0: ಅವರಿಗೆ ಅವರಿಗೆ ಮನವರಿಕೆ ಆಗದಂಗಾಗಿ ಅವರು ಆ ಹಣ ಮತ್ತೆ ಮುಂದೆ
1: ದೊಡ್ಡ ಅಮೌಂಟ್
0: ಹೇಳಿ ಹಣ ಬ್ಯಾಕ್ ಕೊಟ್ಬಿಡ್ತಾರೆ.
1: ದೊಡ್ಡ ಅಮೌಂಟ್ ಸಿಗ್ತದೆ ಅಂತ ಹಿಂದೆ ಕೊಡ್ತಾರೆ, ಸಣ್ಣ ಅಮೌಂಟ್ ಅಲ್ಲ. ಗಣಪತಿ ಅವರು ತುಂಬಾ ಶಾರ್ಪ್ ಇದ್ದೀರಿ ಬಿಡಿ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಗಣಪತಿ ಅವರೇ, ತುಂಬಾ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ನಿಮ್ಮ ನಿಮ್ಮ ಈ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಚಿ ಉದಯಶಂಕರ್ ಅವರ ರಚನೆಯ ಗೀತೆ ಇದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹೃದಯರಾಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ನೇರವಾಗಿ ಕರೆಯುತ್ತ ಹೋಗೋಣ. ಯಾರು ಮುಂದಿನ ಕರೆ ಅಂತ ನೋಡುವ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ಕಮಲ ಮಾತಾಡ್ದು ಮೇಡಮ್.
0: ಕಮಲ ಅವರು ಹೇಳಿ, ಯಾವ ಹಾಡು ಬೇಕು ನಿಮ್ಗೆ ಇವತ್ತು?
2: ನಮಗೆ ಜೀವನ ಚಕ್ರ ಚಿತ್ರದಿಂದ ಮೇಡಮ್. ಯಾರಿಗೂ ಯಾರೂ ಇಲ್ಲ, ಅದು ಪ್ರಸಾರ ಮಾಡಿ ಮೇಡಮ್.
0: ಪ್ರಸಾರ ಮಾಡ್ತೇವೆ.
2: ಅಂದ್ರೆ ನಮ್ಮ ಸಂಬಂಧಿಕರಿಗೆ ನಾನು 5,000 ರೂಪಾಯಿ ಕೊಟ್ಟಿದ್ದೇನೆ ಮೇಡಮ್.
0: ವಿಷಯ ಗೊತ್ತಾಗಿದೆ ಇವತ್ತಿದ್ದು, ಹೇಳಿ ಮಾತಾಡಿ.
2: ಹಿಂದೆ ಬರ್ಬೇಕಾದ್ರೆ ನಾನು ತುಂಬಾ ಐಡಿಯಾ ಮಾಡಿದ್ದೇನೆ. ಆದ್ರೂ ಅವರಲ್ಲಿ ಹೇಳಿದೆ, ನನ್ನ ಮಗಳಿಗೆ ನಾಳೆನೇ ಫೀಸ್ ಕಟ್ಟಲಿಕ್ಕೆ, ಶಾಲೆ ಫೀಸ್ ನಾವು ಒತ್ತಾಯ ಮಾಡ್ತಿದ್ದಾರೆ, ನಂಗೆ ಫೀಸ್ ಕಟ್ಟಲಿಕ್ಕೆ ಹಣ ಬೇಕಿತ್ತು ಅಂತ ಕೇಳಿದೆ ಮೇಡಮ್. ಅಂದ್ರೆ ಅವರು ಸ್ವಲ್ಪ ಹಣ ಕೊಟ್ರು, ಅದರಲ್ಲಿ 5,000ರಲ್ಲಿ 3,000 ರೂಪಾಯಿ ಕೊಟ್ರು, 2,000 ರೂಪಾಯಿ ಮತ್ತೆ ಸ್ವಲ್ಪ ದಿನ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು.
0: ಹೌದಾ?
2: ಅಂದ್ರೆ ಪುನೊಂದು ಯೋಚನೆ ಮಾಡಿದೆ, ಪುನಃ ಕೇಳ್ತಿದ್ದೆ, ಸ್ವಲ್ಪ ಕಂತು ಕಟ್ಟಿದ್ದೇನೆ, ಇನ್ನೊಂದು ಕಂತು ಕಟ್ಟಲಿಕ್ಕೆ ಬೇಕಂತ ಪುನಃ ಕೇಳಿದೆ ಮೇಡಮ್.
0: ಈ ವ್ಯವಹಾರ
2: ಕೊಟ್ರು ಮೇಡಮ್.
0: ಹೌದಾ ಕಮಲ ಅವರೇ, ಈ ವ್ಯವಹಾರ ಉಂಟಲ್ಲ, ಸಂಬಂಧದಲ್ಲಿ ಆದ್ರೆ ಇನ್ನೂ ಕಷ್ಟ ಅಲ್ವಾ?
2: ಹೌದು ಮೇಡಮ್, ತುಂಬಾ ಅಂದ್ರೆ ಸಂಬಂಧ ಉಳಿಸ್ಬೇಕಲ್ಲ ಮೇಡಮ್.
0: ಹೌದು, ಇನ್ನು ನೀವು
2: ಗ್ಯಾರಂಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಸಂಬಂಧಿಕರೆಲ್ಲ ಬೇಕಾಗ್ತದೆ ಮೇಡಮ್.
0: ಅದೇ, ಇನ್ನು ನೀವು ಸ್ವಲ್ಪ ಸ್ವಲ್ಪ ಕಂತು ಪ್ರಕಾರ ಕೊಡುವುದು ಹೇಳುವುದು ಒಳ್ಳೇದಲ್ವಾ?
2: ಹೌದೌದು,
0: ಸಂಬಂಧ ಕೂಡ ಉಳಿಬೇಕು.
2: ಪಾಪ ಅವರಿಗೆ ಕಷ್ಟ ಇರ್ಬೋದು, ನಮಗೆ ಕಷ್ಟ ಇರ್ತದೆ, ಆದ್ರೂ ಕೂಡ ನಾವು ಅವರಿಗೆ ಕೊಡ್ಬೇಕಂತ ಕೊಟ್ಟದ್ದು, ಅವರ ಕಷ್ಟ ನೋಡಿ ಅವರ ಕೈಯಿಂದ ಹಿಂದಿಕೊಳ್ಳಿ, ಅವರು ತುಂಬಾ ಹಿಂದರಿತಾರೆ ಮೇಡಮ್, ಅದುವೇ ಕಷ್ಟ ಆಗ್ತದೆ.
0: ಹೌದು, ಸಂಬಂಧ ಕೂಡ ಉಳಿಬೇಕು, ಹಣ ಕೂಡ ಬರಬೇಕು ಅಲ್ವಾ? ಹೌದು. ಸರಿ, ಇವತ್ತಿನ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೇವೆ.
2: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ.
2: ಧನ್ಯವಾದ.

0: ಹಲೋ,
1: ನಾನು ಕುಂದಾಪುರದಿಂದ ಸುನಿಲ್ ಆಳೆಪ್ಪ ಇದ್ದೆ.
0: ಸುನಿಲ್ ಅವರು ಈಗ ಮೊದಲಿಗೆ ಕರೆ ಮಾಡ್ತಾ ಇದ್ದೀರಾ? ಮುಂಚೆ ಮಾಡಿದ್ರಾ?
1: ಇಲ್ಲ ಇಲ್ಲ, ಮಾಡಿದ್ದೆ ಮುಂಚೆ, ಮುಕ್ಕಡ್ಕೊಂಡು ಮಾಡಿದ್ದೆ.
0: ಮಾಡಿದ್ರಾ? ಹಾಂ ಹಾಂ. ಮತ್ತೆ ಇವತ್ತು ಯಾವ ಹಾಡು ಬೇಕು ನಿಮಗೆ?
1: ನಾನು ಕಲಿಯುಗ ಭೀಮದಿಂದ ಕೈತತ್ತು ಕೊಟ್ಟಳು.
0: ಹಾಂ ಹಾಂ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಲ್ವಾ?
1: ಹೌದೌದು.
0: ಸರಿ, ಪ್ರಸಾರ ಮಾಡ್ತೇವೆ. ಇವತ್ತಿನ ವಿಷಯ ಗೊತ್ತಲ್ಲ ನಿಮಗೆ?
1: ಸಾಲ ಕೊಡೋದಂದ್ರೆ ಒಂಥರ ಶೂಲ ನಮಗೆ, ನಾವು ಹೆಟ್ಟುಕೊಂಡಾಗೆ
0: ಕೊಟ್ಟಿದ್ದುಂಟ ನೀವು?
1: ಕೊಟ್ಟಿದ್ದುಂಟು, ವಾಪಸ್ ತಗೊಂಡಿದ್ದು ಉಂಟು.
0: ಹೌದಾ? ಹಾಗಾದರೆ ಸರಿ ಆಯ್ತಲ್ಲ, ವಾಪಸ್ ತಗೊಂಡಿದ್ದೀರಿ,
1: ಹೌದು
0: ಕೊಟ್ಟಿದ್ದೀರಿ.
1: ಹೌದು.
0: ಹಾಂ ಹಾಂ. ಇನ್ನೂ ಬರಲಿಕ್ಕೆ ಬಾಕಿ ಉಂಟ ಇನ್ನು?
1: ಇಲ್ಲ ಇಲ್ಲ, ಬಾಕಿ ಇಲ್ಲ.
0: ಇಲ್ಲ, ಸರಿಯಾಗಿದೆ ಹಾಗಾದರೆ.
1: ಅವ್ರನ್ನ ಮನ ಒಲಿಸಿ, ಏನೋ ಆಶ್ವಾಸನೆ ಕೊಟ್ಟು ಮನ ಒಲಿಸಿದ ವಾಪಸ್ ತಗೊಂಡಿದ್ದು.
0: ಆಹಾಹಾ. ಗೆಳೆತನ ಎಲ್ಲ ನಿಮ್ಮ ಹೃದಯದಲ್ಲೇ ಇದೆ, ಹಣದ ನಡುವೆ ಇಲ್ಲ. ಎಲ್ಲ ಸರಿಯಾಗಿದೆ, ಚುಕ್ತ ಆಗಿದೆ ಅಲ್ವಾ?
1: ಹೌದೌದು.
0: ಆಹಾ. ಹೀಗೆ ಪರಸ್ಪರ
1: ಅಂದ್ರೆ ಕೊಡದೇ ಇರೋರು ಗೊತ್ತಿರುತ್ತಲ್ಲ ನಮಗೆ, ಕೊಡುವಂಥವ್ರು ಕೊಡೋದೇ ಇಲ್ಲ.
0: ಹೌದು, ನಿಮಗೆ ವಿಶ್ವಾಸಾರ್ಹರು ಅವರಿಗೆ ಮಾತ್ರ ಕೊಡ್ತೀರಿ ಅಲ್ವಾ?
1: ಮಾತ್ರ ಮಾತ್ರ ಸಾಲ ಕೊಡುವಾಗ ಈಗಂತೂ 100 ಸಲ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೊಡಬೇಕು.
0: ಹೌದು ಹೌದು, ಖಂಡಿತ. ಸರಿ, ನಿಮ್ಮ
1: ಓಕೆ ಮ್ಯಾಮ್, ಅದನ್ನು ಪ್ರಸಾರ ಮಾಡಿ.
0: ಖಂಡಿತ, ಹೀಗೆ ನೀವು ಪರಸ್ಪರ ವಿಶ್ವಾಸದಿಂದ ಇರಿ ಅಂತ ಹೇಳುತ್ತಾ, ನಿಮ್ಮ ಗೆಳೆತನ ಹೀಗೆ ಇರಲಿ ಅಂತ ಹೇಳುತ್ತಾ, ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ.
1: ನನ್ನ ಅಮ್ಮ ಮೇಲ್ಬೆಟ್ಟು ಸುಧಾ ಅವರಿಗೆ ಪ್ರೆಸೆಂಟ್ ಡೆಡಿಕೇಟ್.
0: ಸರಿ, ಅವರಿಗಾಗಿ ಈಗ ಈ ಕಲಿಯುಗ ಭೀಮ ಚಿತ್ರದ ಈ ಹಾಡು ಪ್ರಸಾರ ಆಗ್ತಾ ಇದೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಹಲೋ ಹಲೋ,
1: ಹಲೋ,
0: ಹೃದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯಾರಿದು?
1: ನಮಸ್ತೆ, ನಾನು ಸತೀಶ್ ಅಂತ, ಕಾಸರಗೋಡಿಂದ. ಕೈಯಾರು
0: ಕಾಸರಗೋಡಿನಿಂದ ಸತೀಶ್ ಅವರು. ನಿಮಗೆ
1: ಹೌದು,
0: ಇವತ್ತು ಯಾವ ಹಾಡು ಬೇಕು?
1: ನನಗೆ ರವಿ ಮಾವಚಿತ್ರದಿಂದ ಆ ಕಿರಣಗಳಿಗೆ ಚುಂಬಿಸು.
0: ಓಕೆ, ಪ್ರಸಾರ ಮಾಡ್ತೇವೆ. ಇವತ್ತಿನ ವಿಷಯದ ಬಗ್ಗೆ ಮಾತನಾಡಿ.
1: ಅಂದರೆ ನಾವು ಏನಾದರೂ ಹಣ ಕೊಟ್ಟರೆ
0: ಹಾಂ,
1: ಅದನ್ನು ನಮ್ಮ ಫ್ರೆಂಡ್ಸಿಗೆ ಕಟ್ಟಾಕ್ಬಾರ್ದು, ಮತ್ತೆ ನಮ್ಮ ಹಣ ಕೂಡ ನಮಗೆ ಸಿಗಬೇಕು.
0: ಹೌದು,
1: ಅದಕ್ಕೆ
0: ಏನು
1: ಅವ್ರ
0: ಮಾಡ್ತೀರಿ?
1: ಹತ್ರನೇ ಕೇಳೋದು. ನನಗೆ ಅವರು ನಮ್ಮ ಹತ್ರ ಮದುವೆ ಎಷ್ಟು ತಗೊಂಡಿದ್ದಾರೆ ಅದೇ ಅಷ್ಟೇ ಒಂದು ಒಂದು 500 ರೂಪಾಯಿ ಆದರೆ ನನಗೆ ಒಂದು 500 ರೂಪಾಯಿ ಸಾಲ ಕೊಡಿ, ನನಗೆ ನಾಳೆ ಅಥವಾ ಯಾವತ್ತೂ ಕೊಡ್ತೀನಿ, ಬರುವಾರ ಕೊಡ್ತೀನಿ ಅಂತ.
0: ಅಂದರೆ

0: ನೀವು ಕೊಡ್ತೀರಿ ಮತ್ತೆ ನೀವು ರಿಟರ್ನ್ ಸಾಲ ಕೇಳ್ತೀರಿ ಅವರಲ್ಲಿ ಅಲ್ವಾ?
1: ಅದೇ ಅದೇ, ಅವರು ಒಂದು ವೇಳೆ ಅವರಿಗೆ ಅಂದ್ರೆ ನನ್ಗೆ ಕೊಡುವಂತ ನೆನಪು ಅವರಿಗೆ ಇರದಿದ್ರೆ ನಾವು ಏನಾದ್ರೂ ನಮ್ಮ ಹಣ ಸಿಗ್ಬೇಕು
0: ಈ ರೀತಿ ನೆನಪಿಸ್ತೀರಿ ಅವರಿಗೆ ರಿಟರ್ನ್ ಸಾಲ ಕೇಳಿ
1: ಆಗ್ಬಾರ್ದು.
0: ಹಾ ಹಾ,
1: ಅವಾಗ ಈ ರೀತಿ ಕೇಳುವಾಗ ಅವರಿಗೆ ನೆನಪಾಗ್ತದೆ.
0: ಓಹೋಹೋ, ನಿಮ್ಮ ಐಡಿಯಾ ಒಳ್ಳೇದುಂಟು ಅಲ್ವಾ? ನಿಮ್ಮ ಹಣ ಅಲ್ಲ, ಬೇರೆ ಸಪರೇಟ್ ಆಗಿ ಕೇಳುದು ಅವರಲ್ಲಿ ಸಾಲ.
1: ಹೌದೌದು,
0: ಅದಕ್ಕಿಂತ ಹೆಚ್ಚೇ ಕೇಳುದಾ ಅಲ್ಲ ಅಷ್ಟೇ ಕೇಳುದಾ?
1: ಅಷ್ಟೇ ಕೇಳುದು, ಅಷ್ಟೇ ಕೇಳುದು, ಹೆಚ್ಚೇನು ಬೇಡ ನಮಗೆ,
0: ಹೆಚ್ಚು ಬೇಡ. ಕೊಟ್ಟ ಹಣ ವಾಪಸ್ ಬರಬೇಕು, ಸ್ನೇಹ ಕೂಡ ಉಳಿಬೇಕಲ್ವಾ?
1: ಹೌದೌದೌದು.
0: ಆದ್ರೂ ನಿಮ್ಮ ಐಡಿಯಾ ಒಳ್ಳೇದುಂಟು ಅಲ್ವಾ?
1: ಥ್ಯಾಂಕ್ ಯು.
0: ಹಣದ ಕಾರಣಕ್ಕೆ ಸ್ನೇಹ ಹಾಳಾಗಬಾರ್ದು ಅಂತ ಈ ರೀತಿ ಎಲ್ಲ ನೀವು ಆಲೋಚನೆ ಮಾಡಿದ್ದೀರಿ.
1: ಹಣ ಏನು ಇವತ್ತು ಬಂದ್ರೆ ನಾಳೆ ಹೋಗುತ್ತೆ, ಸ್ನೇಹ ಯಾವತ್ತು ಕೂಡ ಇರಬೇಕು.
0: ಖಂಡಿತ ಖಂಡಿತ, ಒಳ್ಳೆಯ ರೀತಿಯ ಒಂದು ಆಲೋಚನೆ ಮಾಡಿದ್ದೀರಿ. ಸರಿ, ಇದು ನಿಮ್ಮದು ಸಕ್ಸಸ್ ಆಗಿದೆ ಅಲ್ವಾ ನಿಮಗೆ ಈ ರೀತಿ ಮಾಡಿದ್ದು? ಹಾಂ ಹಾಂ, ಸರಿ ಇವರೇ ಸತೀಶ್ ಅವರೇ, ನಿಮ್ಮ ಇಷ್ಟದ ಹಾಡು ಈಗ ರವಿಮಾಮ ಚಿತ್ರದ್ದು ಪ್ರಸಾರ ಆಗ್ತಾ ಇದೆ. ಹಾಡಿದ ಗಾಯಕ ಜೋಡಿ ಚಿತ್ರ ಮತ್ತು ಎಲ್ ಎನ್ ಶಾಸ್ತ್ರಿ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ, ನಮಸ್ತೆ.
0: ಹಲೋ ಹಲೋ
1: ನಮಸ್ತೆ,
0: ನಮಸ್ತೆ
1: ಮಾತಾಡಿ.
0: ಮೇಡಮ್,
1: ನಮಸ್ತೆ, ಹೇಳಿ, ನಿಮ್ಮ ಹೆಸರು?
0: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್, ಮಡಿಕೇರಿಯಿಂದ.
1: ಮಡಿಕೇರಿಯಿಂದ ಹೇಗಿದ್ದೀರಿ ಮತ್ತೆ ಪುಷ್ಪಾವತಿ ಅವರು?
0: ನಾನು ಚೆನ್ನಾಗಿದ್ದೀನಿ ಸರ್. ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
1: ಹಾಂ, ಚೆನ್ನಾಗಿದ್ದೇವೆ. ಮಳೆ ಎಲ್ಲ ಹೇಗಿದೆ ಅಲ್ಲಿ?
0: ಮಳೆ ಇಲ್ಲ ಮೇಡಮ್, ಇವತ್ತು ಈ ವರ್ಷ ಮಳೆ ಇಲ್ಲ ಅಂತ ತುಂಬ ಸ್ವಲ್ಪ ಬೇಜಾರಿದೆ ಮೇಡಮ್. ಯಾಕಂದ್ರೆ ಮಳೆ ಇಲ್ಲ ಅಂದ್ರೆ ಕುಡಿಯೋಕೆ ನೀರು
1: ಹೌದು,
0: ಆಗುತ್ತೆ ಇಲ್ಲ ಮೇಡಮ್.
1: ಎಲ್ಲ ಕಡೆ ಅದೇ ಪರಿಸ್ಥಿತಿ ಈ ವರ್ಷ ಅಲ್ವಾ? ಸರಿ,
0: ಇವಾಗ ಏನು ಬೇಸಿಗೆಯಲ್ಲಿ ಬಿಸಿಲು ಬಂದಂಗೆ ಬಿಸಿಲು ಬರ್ತಾ ಇದೆ.
1: ಹೌದು. ಸರಿ, ನಿಮಗೆ ಈಗ ಯಾವ ಹಾಡು ಬೇಕು?
0: ಮೇಡಮ್ ನನಗೆ ಅದು ಚಿತ್ರದ ಹೆಸರು ಮೌನ ಸಂಗ್ರಾಮ ಇರಬೇಕು.
1: ಆಯ್ತಾಯ್ತು. ಅದು ಎಸ್
0: ಯಾವ
1: ಜಾನಕ್
0: ತಂದೆ ಅಂತ ಒಂದು ಹಾಡಿದೆ ಮೇಡಮ್, ಅದ್ರ
1: ಮೌನ
0: ತುಂಬಾ ಚೆನ್ನಾಗಿದೆ
1: ಸಂಗ್ರಾಮದಿಂದ.
0: ಹಾಡು, ಎಸ್ ಜಾನಕಿ ಅವರು ಹಾಡಿದ್ದು.
1: ಸರಿ, ಪ್ರಸಾರ ಮಾಡ್ತೀವಿ. ಇವತ್ತಿನ ವಿಷಯದ ಬಗ್ಗೆ
0: ಹಾ ಮೇಡಮ್.
1: ಮಾತನಾಡಿ.
0: ಹಾ ಮೇಡಮ್, ಸಾಲ ಅಂದ್ರೆ ಏನು? ನಾವು ಪ್ರಿನ್ಸಿಪಲ್ ಸಾಲ ಕೊಟ್ಟು ಸ್ನೇಹ ಕಳ್ಕೊಳ್ಬಾರ್ದು ಅಂತ ನನ್ನ ಅನಿಸಿಕೆ.
1: ಹಾ,
0: ಆದ್ರೆ ಏನಂತ ಹೇಳಿದ್ರೆ, ನಮ್ಗೆ ತುಂಬಾ ಅಪ್ರೋಚ್ ಇರೋರು ಏನಾದ್ರು ತುಂಬಾ ಕಷ್ಟದಲ್ಲಿ ಇದಾರೆ ಅಂದಾಗ ಕೊಡ್ಬೇಕು. ಕೇಳಿದವರು ಅವರು ತಗೊಂಡು ಅವ್ರು ಮರುಪಾವತಿ ಮಾಡ್ಬೇಕು ಮೇಡಮ್, ಅವ್ರಿಗೆ ನೆನಪಿರ್ಬೇಕು. ನಾವೇ ಆದ್ರೂ ಅಷ್ಟೇ, ನಾವು ಇನ್ನೊಬ್ಬರ ಕೈಯಿಂದ ತಗೊಂಡ್ರೆ ಕೊಡ್ಲೇಬೇಕು. ಇದು ಫ್ರೆಂಡ್ಶಿಪ್ ಅಲ್ಲಿ ಸಾಲ ಮಾಡಿದ್ರೆ ತುಂಬಾ ಕಷ್ಟ ಇದೆ, ಅದನ್ನ ತಗೊಳ್ಳೋದು ತುಂಬಾ ಕಷ್ಟ.
1: ಹೌದು,
0: ನಾನು
1: ಏನಾದರೂ.
0: ಹಾಗೆ ಕೊಡ್ಲಿಲ್ಲ ಮೇಡಮ್, ನಾನು ಕ್ಲೋಸ್ ಫ್ರೆಂಡ್ ಒಬ್ಬರಿಗೆ ಕೊಟ್ಟಿದ್ದೀನಿ, ಅವ್ರು ಕೊಡ್ತಾರೆ ಅಂತ ನಂಬಿಕೆ ಇದೆ.
1: ಅದೇ
0: ಅದ್ರ ದಿನಾಲು ಮಾಡ್ತಾರೆ,
1: ನಮಗೂ
0: ಮಾಡ್ತಾರೆ, ಮತ್ತೆ ಏನೇ ಕಷ್ಟಕ್ಕೂ ಸಹಾಯ ಮಾಡ್ತಾರೆ.
1: ಹೌದು, ನಮಗೂ ವಾಪಸ್ ಕೇಳಲಿಕ್ಕೆ ಒಂಥರ ಮುಲಾಜ ಅಲ್ವಾ?
0: ಬೇಜಾರು ಮೇಡಮ್,
1: ಹೌದು,
0: ಅವ್ರು ತುಂಬಾ ಕಷ್ಟದಲ್ಲಿ ಇದ್ದಾರೆ,
1: ಏನಾದರೂ.
0: ನಾವ್ ಹೇಗಪ್ಪ ಕೇಳೋದು ಅಂತ
1: ಹೌದು,
0: ಅನ್ಸುತ್ತೆ.
1: ಏನಾದರೂ ಒಂದು ನೆಪ.
0: ಮೇಡಮ್ ಇದು ಏನಾದ್ರೂ ಅಷ್ಟೇ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ನಾನು ಒಂದೇ 2,000 ರೂಪಾಯಿ ಎಲ್ಲ ಯಾರಿಗಾದ್ರೂ ಕೊಟ್ರೆ ಅದನ್ನ ಕೇಳಲ್ಲ ಮೇಡಮ್. ನಮ್ಮಿಂದ ಅವ್ರಿಗೊಂದು ಹೆಲ್ಪ್ ಆಗ್ಲಿ ಅಂತ ಸುಮ್ಮನೆ ಇರ್ತೀನಿ ಮೇಡಮ್, ಕೇಳಲ್ಲ. ಅವ್ರು ಕೊಟ್ಟರು ಸಹ ಇರ್ಲಿ ಬಿಡಿ, ಇನ್ನೊಂದ್ಸಲ ಏನಾದ್ರು ನೋಡೋಣ ಅಂತ ಹೇಳಿ ಸುಮ್ಮನೆ ಇರ್ತೀನಿ. ಜಾಸ್ತಿ ಕೊಟ್ರೆ ಏನಾದ್ರೂ ಐಡಿಯಾ ಮಾಡಿ ತಕೋತೀನಿ ಮೇಡಮ್.
1: ಸರಿ ಸರಿ, ಪುಷ್ಪಾವತಿ ಅವರೇ,
0: ನಮ್ಮ ಮನೆಯವ್ರಿಗೆ ಸ್ಯಾಲ್ರಿ ಆಗಿಲ್ಲ ಈ ಸಲ,
1: ಸರಿ
0: ಮತ್ತೆ
1: ಕಾರ್ಯಕ್ರಮದ.
0: ಹೆಲ್ಪ್ ಮಾಡೋದು
1: ಸರಿ,
0: ಅಂತೆಲ್ಲ ಹೇಳಿ
1: ಪುಷ್ಪಾವತಿ ಅವರೇ,
0: ತಕೋತೀನಿ ಮೇಡಮ್.
1: ಮಾತನಾಡಿ ಖುಷಿ ಆಯಿತು. ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ನಿಮ್ಮ ಇಷ್ಟದ ಹಾಡು ಈಗ ಪ್ರಸಾರ
0: ತುಂಬಾ
1: ಆಗ್ತದೆ.
0: ಥ್ಯಾಂಕ್ಸ್ ಮೇಡಮ್,
1: ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್, ಧನ್ಯವಾದ ಮೇಡಮ್, ಥ್ಯಾಂಕ್ಸ್.

0: ಹೃದಯರಾಗ ಕಾರ್ಯಕ್ರಮದ ಸಮಯ ಮುಗಿದಿದೆ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಮನೋಜ್ ಕುಮಾರ್ ಮತ್ತು ಉಮೇಶ್ ಜಾಡಿಮನೆ. ಕರೆ ಮಾಡಿದ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ನಾನು ಸುಲೋಚನ ನವೀನ್ ಮತ್ತು ರಾಕೇಶ್ ಶೆಟ್ಟಿ ಮಾಡುವ ಧನ್ಯವಾದಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಮಂಗಳೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಮಂಜು ಸುಂದರಂ ಅವರ ಗಾಯನದಲ್ಲಿ ಈಗ ಕೇಳಿ ರಾಗ್ ರಾಮ್ ಕಲಿ. ತಬ್ಲಾ ಸಾಥಿ ಮಹಾವೀರ್ ಭಟ್, ಸಾರಂಗಿ ಗೋಪಾಲ್ ಭಟ್. ಕೇಳಿ ಈಗ ರಾಗ್ ರಾಮ್ ಕಲಿ, ವಿಳಂಬಿತ್ ಏಕ್ತಾಲ್ ಮತ್ತು ಧೃತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಂಜು ಸುಂದರಂ ಅವರ ಗಾಯನ ಆಲಿಸಿದಿರಿ. ರಾಗ್ ರಾಮ್ ಕಲಿ ಕೇಳಿದಿರಿ. ತಬ್ಲಾ ಸಾಥಿ ಮಹಾವೀರ್ ಭಟ್, ಸಾರಂಗಿ ಗೋಪಾಲ್ ಭಟ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ.

0: ಇದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖೇನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು. ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾ ರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿ

0: ಅಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನ.
3: ಕೇಳುವರೆಲ್ಲರಿಗೂ ನಮಸ್ಕಾರ. ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಈಗ ಈ ಮಹಿಳಾ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾನೂನುಗಳು ಇದೆ, ಆದ್ರೂ ಕೂಡ ಆ ಕಾನೂನುಗಳಿದ್ದೂ ಕೆಲವು ಪ್ರಕರಣಗಳಲ್ಲಿ ವಿಭಿನ್ನವಾಗಿ ನ್ಯಾಯಾಲಯಗಳಿಂದ ತೀರ್ಪು ಬಂದಿರುತ್ತೆ. ಅಂದ್ರೆ ಸಾಂವಿಧಾನಿಕವಾಗಿ ಪರಿಗಣನೆಗೆ ತಗೊಂಡು ತೀರ್ಪನ್ನ ಕೊಟ್ಟಿರ್ತಾರೆ. ಆ ರೀತಿ ಕೆಲವು ವಿಭಿನ್ನವಾದಂತಹ ಪ್ರಕರಣಗಳನ್ನ ನೀವು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ. ಈ ಒಂದು ಕೇಸ್ನಲ್ಲಿ ಈ ರೀತಿಯ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಿಂದ ಅಥವಾ ಹೈಕೋರ್ಟಿಂದ ಅಥವಾ ಬೇರೆ ಯಾವುದೋ ನ್ಯಾಯಾಲಯದಿಂದ ಅಂತ ಬಹಳಷ್ಟು ಇವತ್ತು ನಾವು ಈ ಕಾನೂನಿನ ಕುರಿತಾಗಿ ಪೋಸ್ಟ್ಗಳನ್ನ ರೀಲ್ಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಇದೇ ರೀತಿ ಒಂದಷ್ಟು ವಿಭಿನ್ನವಾದಂತಹ ತೀರ್ಪುಗಳು ಕೊಟ್ಟಿರುವಂತಹ ಪ್ರಕರಣಗಳ ಕುರಿತಾಗಿ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಕಾಮಾಕ್ಷಿ ಬಿಕೆ ಅಂತ ಹೇಳಿ. ಇವರು ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತ ಹೇಳಿದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಹಾಗೆ ಉಚ್ಚ ನ್ಯಾಯಾಲಯದ ವಕೀಲರು. ಕಾಮಾಕ್ಷಿ ಮೇಡಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ.
4: ನಮಸ್ತೆ ಮೇಡಮ್.
3: ಈಗ ಮಾತೃತ್ವ ಉದ್ಯೋಗಕ್ಕೆ ಅಡ್ಡಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಕೂಡ ಇದೆ ನಮ್ಮಲ್ಲಿ ಅಲ್ವಾ. ಆದ್ರೂ ಈ ಕೆಲವು ಐಟಿ ಸೆಕ್ಟರ್ಗಳಲ್ಲಿ ಅಥವಾ ಈಗ ಕೂಲಿ ಕಾರ್ಮಿಕರಾಗಿರ್ಬೋದು ಕೆಲವು ಕೆಲಸದಲ್ಲಿ ಇದು ಅಪ್ಲೈ ಆಗ್ತಾ ಇಲ್ಲ ಅಥವಾ ಅದನ್ನ ಪರಿಗಣಿಸ್ತಾ ಇಲ್ಲ. ಅದರಿಂದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ, ಅಂದ್ರೆ ಮಾತೃತ್ವ ರಜೆಯನ್ನ ಪಡ್ಕೊಳ್ಳೋದಿಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್?
4: ಇಲ್ಲಿವರೆಗೆ ಇರುವ ಮಾತೃತ್ವ ರಜೆಗೆ ಸಂಬಂಧಿಸಿದ ಕಾನೂನುಗಳಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಹೆಚ್ಚಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆ ಅನ್ವಯ ಆಗ್ತಿತ್ತು. ಆದರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಅಂತ ಮಹಿಳಾ ಉದ್ಯೋಗಿಗಳು, ಕೂಲಿ ಕಾರ್ಮಿಕರು ಹಾಗೂ ಐಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋ ಅಂಥವರು, ಇತರೆ ಸರ್ಕಾರದ ಅನುದಾನ ಪಡೆದುಕೊಳ್ಳದೇ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ರಜೆಯ ಬಗ್ಗೆ ಯಾವುದೇ ಪ್ರಾವಿಷನ್ ಇರಲಿಲ್ಲ. ಹಾಗಾಗಿ 2020 ದಿ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದನ್ನು ಜಾರಿಗೆ ತರಲಾಯಿತು. ಇದರ ಪ್ರಕಾರ ಯಾವುದೆಲ್ಲ ಮಹಿಳಾ ಉದ್ಯೋಗಿಗಳಿಗೆ ಮಾತೃತ್ವ ರಜೆಯನ್ನು ಕೊಡಬಹುದು ಎಂಬ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಅದರಂತೆ 2 ಮಕ್ಕಳಿಗೆ ಸಂಬಂಧಿಸಿದಂತೆ ಮಾತೃತ್ವ ರಜೆಯನ್ನು 26 ವಾರಗಳ ಕಾಲ ಅದರ ಮಾಲೀಕರು ನೀಡಬೇಕಾಗುತ್ತದೆ, ಅಂದರೆ ವೇತನ ಸಹಿತ ರಜೆಯನ್ನು ನೀಡಬೇಕಾಗುತ್ತದೆ. ಮಾತೃತ್ವ ರಜೆಯನ್ನು ಪಡ್ಕೊಳ್ಬೇಕಾದ್ರೆ ಆಕೆಯು, ಅಂದ್ರೆ ಮಹಿಳಾ ಉದ್ಯೋಗಿ, ತಾನು ಕೆಲಸ ಮಾಡುವ ಸಂಸ್ಥೆಯಲ್ಲಿ ಹಿಂದಿನ 12 ತಿಂಗಳುಗಳ ಅವಧಿಯಲ್ಲಿ 80 ದಿನಗಳ ಕಾಲ ಕೆಲಸ ಮಾಡಿರ್ಬೇಕಾಗತ್ತೆ, ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಆಕೆ ಮಾತೃತ್ವ ರಜೆಯನ್ನ ವೇತನ ಸಹಿತವಾಗಿ ಪಡ್ಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ. ಇಲ್ಲದೆ ಇದ್ರೆ, ಜೊತೆಗೆ ಆಕೆ ಮಸ್ಟರ್ ರೋಲ್ ಅಲ್ಲಿ ಎಂಟರ್ ಆಗಿರ್ಬೇಕು. ಆಕೆ ನೇಮ್ ಅಂದ್ರೆ ಎವ್ರಿಡೇ ಆಕೆ ಹಾಜರಾತಿ ಅಲ್ಲಿ ನಮೂದಾಗ್ತಾ ಇರ್ಬೇಕು. ಅದ್ರ ಪ್ರಕಾರ 80 ದಿನ ಕೆಲಸ ಮಾಡಿರ್ಬೇಕಾಗತ್ತೆ.
3: ಸರಿ ಸರಿ.
4: 2 ಮಕ್ಕಳಿಗೆ ಆ ವೇತನ ಸಹಿತ ರಜೆನ ಆ ಸಂಸ್ಥೆಯ ಮಾಲೀಕರು ಕಡ್ಡಾಯವಾಗಿ ನೀಡಬೇಕಾಗಿರುತ್ತದೆ. ನಂತರ 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳುಗಳು ಏನಾದ್ರು ಮಾಡಿಕೊಂಡಿದ್ದ ಪಕ್ಷದಲ್ಲಿ 12 ವಾರಗಳ ಕಾಲ ರಜೆಯನ್ನ ನೀಡಬೇಕಾಗತ್ತೆ. ವೇತನ ಸಹಿತ ರಜೆಯನ್ನು ನೀಡುವುದು ಸಹ ಕಡ್ಡಾಯ ಆಗಿದೆ. ಅದಲ್ಲದೆ ದತ್ತು ತಗೊಂಡ ತಾಯಿಗೆ ಸಹ, ಮಗುನ ದತ್ತು ತಗೊಂಡ ತಾಯಿನೂ ಸಹ, ಆಕೆ ಅವ್ರ ಪಾಲಕರಿಂದ ಅವಳ ಮಗುನ ಪಡ್ಕೊಳ್ತಾಳಲ್ಲ, ಅಲ್ಲಿಂದ 12 ವಾರಗಳ ಕಾಲ ವೇತನ ಸಹಿತ ರಜೆನ ಮಾಲೀಕರು ಕಡ್ಡಾಯವಾಗಿ ಕೊಡ್ಬೇಕಾಗಿ ಬರುತ್ತೆ. ಅದು ಅಲ್ಲದೆ ಈಗ ಸರೋಗೆಸಿ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಸರೋಗೇಟ್ ಮದರ್ಗೆ ಸಹ ಆಕೆ ತಾನು ಹೆತ್ತ ಮಗುನ ಅದರ ಪಾಲಕರು ಯಾರಿದ್ದಾರೆ ಅವ್ರಿಗೆ ಒಪ್ಪಿಸುವ ದಿನದಿಂದ ಪ್ರಾರಂಭಿಸಿ 12 ವಾರಗಳ ಕಾಲ ವೇತನ ಸಹಿತ ರಜೆನ ನೀಡೋದು ಸಹ ಮಾಲೀಕರಿಗೆ ಕಡ್ಡಾಯ ಆಗಿರುತ್ತೆ. ಅವರು ಅದನ್ನು ಸಹ

0: ಪಾಲಿಸಲೇಬೇಕಾಗಿರುತ್ತದೆ.
1: ಓಕೆ, ಸೊ ಇದಿಷ್ಟು ಈ ಮಾತೃತ್ವಕ್ಕೆ ಸಂಬಂಧಪಟ್ಟ ಹಾಗೆ ದಿ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ 2020 ಇದರ ಅನ್ವಯ ಈಗ ನೀವು ಹೇಳಿದ ಅಷ್ಟು ರಜೆಯ ನಿಯಮಗಳನ್ನ, ಮಾತೃತ್ವ ರಜೆಯ ನಿಯಮಗಳನ್ನ,
0: ಹೌದು,
1: ಯಾವುದೇ ಕಂಪನಿಯ ಮಾಲೀಕರು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಆಗಿರಬಹುದು, ಎಲ್ಲೇ ಆಗಿರಬಹುದು, ಅವರು ಅದನ್ನ ಪಾಲಿಸಲೇಬೇಕಾಗತ್ತೆ.
0: ನಿರಾಕರಿಸ ಹಾಗಿಲ್ಲ.
1: ಹೌದು, ಪ್ರೊವೈಡೆಡ್ ಅವರು 3 ತಿಂಗಳ ಕಾಲ ಅಂದ್ರೆ 80 ದಿನಗಳ ಕಾಲ ಆಕೆ
0: ರಜೆ ಪಡೆದುಕೊಳ್ಳುವ ಹಿಂದಿನ 12 ತಿಂಗಳುಗಳಲ್ಲಿ 80 ದಿನಗಳ ಕಾಲ ಕಡ್ಡಾಯವಾಗಿ ಕೆಲಸ ಮಾಡಿರ್ಬೇಕಾಗತ್ತೆ. ಆ ಸಂದರ್ಭಗಳಲ್ಲಿ ಮಾತ್ರ ಆಕೆ ರಜೆ ಪಡ್ಕೊಳ್ಳಕ್ಕೆ ಅರ್ಹಳಾಗಿರ್ತಾಳೆ.
1: ಹಾ ಹೌದು, ಖಂಡಿತವಾಗ್ಲೂ. ಓಕೆ, ಸೊ ಇವಾಗ ಈ ಮಾತೃತ್ವ ರಜೆಯ ಕುರಿತಾದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ತಂದೆಯ ಹೆಸರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಆತನ ಮಗುವಿಗೆ ಸಿಗ್ಬೇಕಾಗಿರುವಂತಹ ಹಕ್ಕುಗಳಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅಂತ ಹೇಳಿ.
0: ಇದು ಒಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ವೈವಾಹಿಕ ಸಂಬಂಧಗಳು ಹದಗೆಡ್ತಾ ಇರೋದ್ರಿಂದ ಮದುವೆ ಅನ್ನೋ ಏನು ಸಾಂಸ್ಥಿಕ ಜವಾಬ್ದಾರಿಗಳಿತ್ತು ಅದನ್ನ ಗಂಡು ಹೆಣ್ಣು ಇಬ್ರು ಸಹ ಪಾಲನೆ ಮಾಡೋ ಇದು ಕಡಿಮೆ ಆಗ್ತಾ ಇರೋದ್ರಿಂದ, ಅದು ಬೇರೆ ಬೇರೆ ವಿವಿಧ ಕಾರಣಗಳಿಗಾಗಿ ಇರ್ಬೋದು, ಇಬ್ರು ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದು, ಅಥವಾ ಬಲವಂತದ ಮದುವೆಗಳು, ಅಥವಾ ಅತ್ಯಾಚಾರ ಬಲಾತ್ಕಾರಗಳಿಂದ ಹುಟ್ಟಿದ ಮಕ್ಕಳುಗಳು. ಹಂಗಿದ್ದಾಗ ಬದಲಾವಣೆಗೆ ಸಂಬಂಧಿಸಿದಂತೆ, ಅಂದ್ರೆ ಹೆಣ್ಮಕ್ಳು ಬಯಲಾಜಿಕಲ್ ಫಾದರ್ ಏನಿದ್ದಾರೆ ಅವ್ರ ಹೆಸರನ್ನ ಬದಲಾಯಿಸಿ ಆಕೆನವರು ಮತ್ತೆ ಮರು ವಿವಾಹ ಆದಲ್ಲಿ ಮಲತಂದೆಯ ಹೆಸರನ್ನ ಮಗುವಿನ ಹೆಸರು ಜೊತೆಗೆ ಸೇರಿಸೋದಿಕ್ಕಾಗ್ಲಿ, ಸರ್ನೇಮ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಂದೆ ಹೆಸರು ಸೇರಿಸೋದಿಕ್ಕಾಗ್ಲಿ ಅವಕಾಶ ಇದೆಯಾ ಅಂತ ಬಹಳಷ್ಟು ಜನ ನನಗೆ, ಅಂದ್ರೆ ಮಹಿಳಾ ಕಕ್ಷಿದಾರರು ಕೇಳ್ತಾ ಇದ್ರು. ಜೈವಿಕ ತಂದೆ ಅಂದ್ರೆ ಬಯೋಲಾಜಿಕಲ್ ಫಾದರ್ ಹೆಸರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಮೊದಲು ಇರುತ್ತೆ.
1: ಹೌದು.
0: ಆದ್ರೆ ಆಕೆ ಮರು ಮದುವೆ ಆದ ನಂತರ ಎರಡನೇ ಗಂಡ ಅಂದರೆ ಮಗುವಿನ ಮಲತಂದೆ ಹೆಸರು ಆ ಮಗುವಿನ ಹೆಸರಿನ ಜೊತೆಗೆ, ಮಲತಂದೆಯ ಸರ್ನೇಮ್ ಆಗ್ಲಿ, ಪೂರ್ತಿ ಹೆಸರು ಮಗುವಿನ ಹೆಸರು ಜೊತೆಗೆ ಸೇರ್ಬೇಕಾ? ಸೇರಿದ್ರೆ ಭವಿಷ್ಯದಲ್ಲಿ ಆಕೆ ಮುಜುಗರಗೊಳಗಾಗದು ತಪ್ಪುತ್ತೆ, ಅವಳಲ್ದೆ ಆಕೆಯ ಮಗು ಸಹ ಸಮಾಜದಲ್ಲಿ ಮುಜುಗರ ಅನುಭವಿಸೋದು ತಪ್ಪಿಸೋ ಕಾರಣಕ್ಕೋಸ್ಕರ ನ್ಯಾಯಾಲಯಗಳು ಇತ್ತೀಚೆಗೆ ಹಲವಾರು ಪ್ರಕರಣಗಳಲ್ಲಿ ಯಾವುದೇ ಮಹಿಳೆ ತಾನು ಒಬ್ಬಳೆ ಪಾಲನೆ ಪೋಷಣೆ ಮಾಡಿ ಗಂಡನ ಸಪೋರ್ಟ್ ಇಲ್ಲದೆ ಮಾಡಿದ ಪಕ್ಷದಲ್ಲಿ, ಅಥವಾ ಆಕೆ ಡಿವೋರ್ಸ್ ಮಾಡಿ ನಂತರ ಮರು ಮದುವೆ ಆದ ನಂತರ ತನ್ನ ಎರಡನೇ ಗಂಡ ಏನಿದ್ದಾರೆ ಮಗುವಿನ ಪಾಲನೆ ಪೋಷಣೆ ಮಾಡ್ತಿದ್ದಾಗ ಮಗು ಸಹ ಆತನ ತನ್ನ ತಂದೆ ಎಂದು ಭಾವಿಸಿ ಅದೇ ರೀತಿ ಆತನು ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಮಾಡ್ತಿದ್ದ ಪಕ್ಷದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಮಲತಂದೆ ಹೆಸರನ್ನ ಸೇರಿಸೋದಕ್ಕೋಸ್ಕರ ಹಲವಾರು ಅಡೆತಡೆಗಳು ಇತ್ತು. ಇಲ್ಲಿವರೆಗೆ ಕಾನೂನಿನ ತೊಡಕುಗಳಿತ್ತು,
1: ಬಹಳ ಇತ್ತು.
0: ಹಾಗಾಗಿ ಈ ಸಂದರ್ಭಗಳಲ್ಲಿ ಯಾರು ಕೋರ್ಟ್ನ ಅಪ್ರೋಚ್ ಮಾಡ್ತಾರೆ ಅವರುಗಳಿಗೆ ಇತ್ತೀಚಿನ ನ್ಯಾಯಾಲಯಗಳು ಒಳ್ಳೆಯ ತೀರ್ಪುಗಳನ್ನ ನೀಡ್ತಾ ಬಂದಿದೆ. ಮೊದಲಿಗೆ ಅವರು ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೋಬೇಕು, ಈ ತರ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿಯಲ್ಲಿ, ಅಲ್ಲಿ ನನ್ನ ಮಗುವಿನ ತಂದೆ ಹೆಸರು ಚೇಂಜ್ ಆಗ್ಬೇಕು, ಯಾವ್ಯಾವ ಕಾರಣಗಳಿಗಾಗಿ ಡಿವೋರ್ಸ್ ಆಗಿದ್ಯಾ, ಅಥವಾ ಮಗು ಚಿಕ್ಕ ವಯಸ್ಸಿನಲ್ಲಿದ್ದಾಲೇ ಗಂಡ ಬಿಟ್ಟು ಹೋಗಿ ಈಕೆನೆ ಮಗುನ ನೋಡ್ಕೊಂಡಿದ್ದ ಪಕ್ಷದಲ್ಲಿ, ಆತಂದು ಏನೂ ಜವಾಬ್ದಾರಿ ಇಲ್ಲದ ಪಕ್ಷದಲ್ಲಿ ಆ ಮಗುವಿನ ಹೆಸರನ್ನ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದಾಗ ಮುನ್ಸಿಪಾಲಿಟಿ ಅಂದ್ರೆ ಲೋಕಲ್ ಮುನ್ಸಿಪಾಲಿಟಿ ಏನಿದ್ದಾರೆ ರಿಜಿಸ್ಟ್ರಾರ್ ಅವರು ನಿರಾಕರಿಸಿರ್ತಾರೆ. ಯಾಕೆ ಅಂದ್ರೆ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಪ್ರಕಾರ ಸೆಕ್ಷನ್ 15 ಕೇವಲ ತಪ್ಪಾದ ನಮೂದುಗಳನ್ನ, ಅಂದ್ರೆ ಹೆಸರು ಮಿಸ್ಟೇಕ್ ಆಗಿದ್ದಾಗ ಅಥವಾ ಇನಿಷಿಯಲ್ಸ್ ಸರಿ ಇಲ್ದಿದ್ದಾಗ, ಹೆಸರು ಬದಲಾವಣೆ ಆಗಿದ್ದಾಗ ಆ ಹೆಸರುಗಳನ್ನ, ಮಗುವಿನ ಹೆಸರನ್ನ ಅಥವಾ ತಂದೆ ಹೆಸರನ್ನ ಬದಲಾಯಿಸೋ ಪ್ರಾವಿಷನ್ ಮಾಡಿದ್ರು. ಆದ್ರೆ ಈ ಮಗುವಿನ ತಂದೆ ಹೆಸರೇನೆ ಬದಲಾಯಿಸಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಅಂತ ನಿರಾಕರಿಸ್ತಾ ಇದ್ದರು. ಯಾಕೆಂದ್ರೆ ಇನ್ನೂ ಆ ಸೆಕ್ಷನ್ ಅಮೆಂಡ್ ಆಗಿಲ್ಲ, ಹಾಗಾಗಿ ಅದನ್ನ ನಿರಾಕರಿಸ್ತಾ ಇದ್ದಿದ್ರಿಂದ ಬಹಳಷ್ಟು ಮಹಿಳೆಯರು ಮತ್ತೆ ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ರು. ಯಾಕೆಂದ್ರೆ ಈಗಾಗಲೇ ಬಿಟ್ಟು ಹೋಗಿರೋ ಗಂಡನ ಹೆಸರನ್ನ ತನ್ನ ಮಗುಗೆ ಮುಂದೆ ಅದೇ ಹೆಸರಿನ ಮೂಲಕ ಗುರುತಿಸಲ್ಪಡೋದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ತಾಯಿಗೂ ಇಷ್ಟ ಆಗ್ತಿರ್ಲಿಲ್ಲ, ಮಗುಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಆತ್ರೇಯಿ ಭಟ್ಟಾಚಾರ್ಯ ವಿರುದ್ಧ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಕಲ್ಕಟ್ಟಾ ಹೈಕೋರ್ಟ್ ಒಂದು ಪ್ರಕರಣದಲ್ಲಿ ಮಗುವಿನ ಮೂಲ ತಂದೆಯ ಅಂದರೆ ಬಯೋಲಾಜಿಕಲ್ ಫಾದರ್ ತಂದೆಯ ಸರ್ನೇಮ್ನ ಬದಲಾಯಿಸಿ ನಂತರ ಮಗುವಿನ ತಾಯಿಯ ತಂದೆಯ ಅಂದ್ರೆ ತಾತನ ಗ್ರ್ಯಾಂಡ್ ಫಾದರ್ ಅವ್ರದ್ದು ಸರ್ನೇಮ್ನ ಬಳಸ್ಕೊಳ್ಳೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತು.
1: ಓಕೆ,
0: ಯಾಕೆ ಅಂತಂದ್ರೆ ಆ ಹಿಂದೆ ಬಯೋಲಾಜಿಕಲ್ ಫಾದರ್ ಡಿವೋರ್ಸ್ ಕೊಟ್ಟಿದ್ರಿಂದ ತನ್ನ ತಾಯಿಗೆ ಮಗುವಿನ ಹೆಸರು ಸರ್ನೇಮ್ನ ತಾತನ ಸರ್ನೇಮ್ ಇಂದ ಉಪಯೋಗಿಸ್ಕೊಳ್ಳಕ್ ಶುರು ಮಾಡಿದ್ರು.
1: ಓಕೆ,
0: ಯಾಕೆ ಅಂತಂದ್ರೆ ಅವಕ್ಕೆ ಇನ್ನು ಮರುಮದುವೆ ಆಗಿರ್ಲಿಲ್ಲ. ಏನಾದ್ರೂ

0: ಮದುವೆ ಆಗಿದ್ದ ಪಕ್ಷದಲ್ಲಿ ಆ ಪ್ರಕರಣದಲ್ಲಿ ಡೈರೆಕ್ಷನ್ ಕೊಡ್ತು ಕೋರ್ಟು, ಈ ರೀತಿ ಆಕೆಯ ತಾತನ ಸರ್ನೇಮ್ನ ಉಪಯೋಗಿಸ್ಕೊಳ್ಳಕ್ಕೆ ಅನುಮತಿ ಕೊಡಬೇಕು ಅಂತ. ಹಾಗಾಗಿ ಆ ಆರ್ಟಿಕಲ್ 226 ಕೆಳಗಡೆ ರಿಟ್ ಪೆಟಿಷನ್ ಏನು ಹಾಕೊಂಡಿದ್ರು ಅದನ್ನ ಕೋರ್ಟು ಮಾನ್ಯ ಮಾಡ್ತು ಮತ್ತೆ ಅವ್ರಿಗೆ ಡೈರೆಕ್ಷನ್ ಕೊಡ್ತು ಚೇಂಜ್ ಮಾಡಿ ಅಂತ. ಯಾಕೆಂದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ, ಅದು ಪ್ರಾವಿಷನ್ ಇನ್ನು ಅಮೆಂಡ್ ಆಗಿಲ್ದಿರೋದ್ರಿಂದ. ಹಾಗಾಗಿ ಬರ್ತ್ಸ್ ಅಂಡ್ ಡೆತ್ಸ್ ಇದರಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಮಾಡಕ್ಕಾಗದೇ ಇರೋದ್ರಿಂದ ರಿಟ್ ಪೆಟಿಷನ್ ಹೋದ್ರು, ಅಲ್ಲಿ ಚೇಂಜ್ ಆಯ್ತು, ಆಕೆಗೆ ನ್ಯಾಯ ಸಿಕ್ತು.
1: ಓಕೆ, ಸೊ ಇಲ್ಲಿ ಸರ್ನೇಮ್ ಅಂತ ನೀವು ಹೇಳಿದಾಗ ಒಂದು ವಿಷಯ ನೆನಪಾಯ್ತು. ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಅಂತ ತಗೊಂಡಾಗ ಸರ್ನೇಮು ಬಳಕೆ ಸ್ವಲ್ಪ ಕಡಿಮೆ, ಆದರೆ ಈ ಉತ್ತರ ಭಾರತದಲ್ಲಿ, ಅದರಲ್ಲೂ ಈ ಬೆಂಗಾಲ್, ಉತ್ತರ ಪ್ರದೇಶ ಆ ಕಡೆ ಸೈಡ್ ಎಲ್ಲ, ರಾಜಸ್ಥಾನ್ ಈ ತರ ರಾಜ್ಯಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಈ ಸರ್ನೇಮ್ ಬಳಕೆ ತುಂಬಾ ಇದೆ. ಅವರು ಗುರುತಿಸಲ್ಪಡೋದೇ ಆ ಸರ್ನೇಮ್ ಇಂದ. ಸೊ ಅಲ್ಲಿ ಈ ಸರ್ನೇಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ, ಹಾಗಾಗಿ ಅವ್ರಿಗೆ ಅದು ಒಂದ್ ರೀತಿ ಗೌರವದ ಪ್ರಶ್ನೆ ಕೂಡ. ಆದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಆ ಸರ್ನೇಮು ಕೆಲವರು ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಮುಖ್ಯವಾಗಿ ಪರಿಗಣಿಸ್ತಾರೆ, ಕೆಲವರು ಅದು ಏನು ತೊಂದರೆ ಇಲ್ಲ ಅಂತ ಹೇಳಿ ಬಿಟ್ಟು ಹಾಕ್ಬಿಡ್ತಾರೆ. ನಮ್ಮಲ್ಲಿ ಏನಂತಂದ್ರೆ ಈಗ ತಂದೆ ಹೆಸರನ್ನ ಸೇರಿಸ್ತಾರೆ ಅಥವಾ ಊರಿನ ಹೆಸರನ್ನ ಸೇರಿಸಿಡ್ತಾರೆ, ಅಂದ್ರೆ ಒಂದೇ ಸರ್ನೇಮ್ ಅಂತ ಇರೋದಿಲ್ಲ. ಹೌದು,
0: ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ.
1: ಆದ್ರೆ ಈ ಪ್ರಕರಣ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ್ಲೂ ಕೂಡ ಅನ್ವಯ ಆಗುತ್ತಾ ಈ ಒಂದು?
0: ಆಗುತ್ತೆ. ಯಾಕೆ ಅಂತಂದ್ರೆ ಈವನ್ ಕೊಡಗಿನಲ್ಲಿ ಕುಟುಂಬಗಳ ಹೆಸರುಗಳಿದೆ.
1: ಹೌದು,
0: ನಾಪಂದ ಆ ತರದ್ದೆಲ್ಲ ಹೆಸರುಗಳಿದೆ. ಅವ್ರ ಕುಟುಂಬದ ಹೆಸರಲ್ಲೇನೆ ಆ ವ್ಯಕ್ತಿಗಳನ್ನ ಗುರುತಿಸ್ತಾ ಇರ್ತಾರೆ. ಹಾಗಾಗಿ ಅಂತ ಸಂದರ್ಭಗಳಲ್ಲಿ ಈ ತೀರ್ಪು ಅನ್ವಯ ಆಗತ್ತೆ.
1: ಹೌದು, ಹಾಗೇನೆ ಈಗ ಈ ಒಂದು ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಕೂಡ ನಾವು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪಿಗೆ ಸೂಚಿಸಬಹುದು ಅಂತ. ಇದು ಒಂಥರ ಒಂದು ಸಕಾರಾತ್ಮಕವಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಹೇಳ್ಬೋದು.
0: ನ್ಯಾಯಾಲಯಗಳು ಈ ಬಗ್ಗೆ ಏನು ಸಾಮಾಜಿಕ ನ್ಯಾಯನ ಮಹಿಳೆಯರಿಗೆ ದೊರಕಿಸ್ಕೊಟ್ಟಂಗಾಗಿದೆ ಇದು.
1: ಹೌದು,
0: ಈ ಮೂಲಕ, ಈ ತೀರ್ಪಿನ ಮೂಲಕ ಸಾಮಾಜಿಕ ನ್ಯಾಯ ಸಿಕ್ಕಿದೆ.
1: ಹೌದು,
0: ಯಾಕೆಂದ್ರೆ ಇದು ನ್ಯಾಚುರಲ್ ಜಸ್ಟಿಸ್.
1: ಹೌದು ಹೌದು. ಓಕೆ, ಸೊ ಮ್ಯಾಮ್, ಇವಾಗ ಈ ಒಂದು ಪ್ರಕರಣದ ಕುರಿತಾಗಿ ಒಂದು ಕೊನೆಯ ಪ್ರಶ್ನೆ ಏನಂತ ಹೇಳಿದ್ರೆ, ಅದೇ ನಾವು ಆಸ್ತಿ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಈಗ ಬಯಾಲಜಿಕಲ್ ಫಾದರ್ ಅವರ ಆಸ್ತಿ ಹಕ್ಕು ಆ ಮಗುವಿಗೆ ಸಿಗುತ್ತಾ?
0: ಹಾ, ಇದ್ರ ಬಗ್ಗೆ ಹೇಳೋದಾದ್ರೆ ಮಗುವಿನ ತಾಯಿ ಡಿವೋರ್ಸ್ ನಂತರ ಮರು ಮದುವೆ ಆದ ಪಕ್ಷದಲ್ಲಿ ಸ್ಟೆಪ್ ಫಾದರ್ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿದೆ ನಾನು.
1: ಹೌದು,
0: ಸ್ಟೆಪ್ ಫಾದರ್ ಹೆಸರನ್ನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಿ ಬದಲಾವಣೆಗೆ ಕೇಳ್ಕೋಬಹುದು. ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯನ ಅಪ್ರೋಚ್ ಮಾಡಿ ಆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಏನಿದ್ದಾರೆ ಅವ್ರಿಗೆ ಡೈರೆಕ್ಷನ್ ಕೊಡಿಸಬಹುದು.
1: ಹೌದು,
0: ಅವಾಗ ಅದು ಬದಲಾವಣೆ ಆಗುತ್ತೆ. ಅದಕ್ಕೆ ಪ್ರೊಸೀಜರ್ಸ್ ಇದೆ. ಮಾಮೂಲಿ ಮಗುವಿನ ಹೆಸರು ಬದಲಾವಣೆ ಏನಾದ್ರು ಇದ್ದಾಗ ಏನ್ ಪ್ರೊಸೀಜರ್ಸ್ ಇರುತ್ತೆ ಅದ್ರ ಜೊತೆಗೆ ನ್ಯಾಯಾಲಯದಿಂದ ಸಹ ಡೈರೆಕ್ಷನ್ ರಿಜಿಸ್ಟ್ರಾರ್ ಅವ್ರಿಗೆ ಕೊಡಿಸಿ ಹೆಸರು ಬದಲಾವಣೆ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಮಲತಂದೆಯ ಹೆಸರು ಅಲ್ಲಿ ಇನ್ಕ್ಲೂಡ್ ಆದ ನಂತರ, ಏನು ಮಗುವಿನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕ್ಲೂಡ್ ಆದ ನಂತರ ಆಕೆ ಆ ಬಯಾಲಜಿಕಲ್ ಫಾದರ್ದು ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದ್ರ ಮೇಲಿನ ಹಕ್ಕನ್ನ ಕಳ್ಕೊಳ್ತಾರಾ ಮಕ್ಕಳು ಅನ್ನೋದ್ರ ಬಗ್ಗೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೂ ಸಹ ಪರಿಹಾರ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಆಗಿದ್ರೂ ಸಹ, ಮಲತಂದೆ ಹೆಸರು ಬಂದಿದ್ರು ಸಹ, ಈ ಮೂಲ ತಂದೆ ಯಾರು ಬಯಾಲಜಿಕಲ್ ಫಾದರ್ ಇದಾರೆ ಅವ್ರದ್ದೇನು ಆಸ್ತಿ ಪಾಸ್ತಿಗಳಿದೆ ಅದ್ರ ಹಕ್ಕನ್ನ ಮಕ್ಕಳು ಕಳ್ಕೊಳ್ಳೋದಿಲ್ಲ. ಆ ಹಕ್ಕು ಇದ್ದೇ ಇರುತ್ತೆ
1: ಖಂಡಿತವಾಗ್ಲೂ. ಸೊ ಕಾರಣಾಂತರಗಳಿಂದ ಮಲತಂದೆಯ ಹೆಸರು ಅಥವಾ ತಾಯಿಯ ಹೆಸರು ಅಥವಾ ಸರ್ನೇಮ್ ಬದಲಾವಣೆ ಆದ್ರೂ, ಮಗುವಿನ ಸರ್ನೇಮ್ ಬದಲಾವಣೆ ಆದ್ರೂ ಕೂಡ ಆಸ್ತಿ ಹಕ್ಕಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಯಾಲಜಿಕಲ್ ಫಾದರ್ ಏನು ಆಸ್ತಿ ಹಕ್ಕು ಮಗುವಿಗೆ ಸಲ್ಲಬೇಕು ಅದು ಸಲ್ಲೇ ಸಲ್ಲತ್ತೆ. ಹಾಗೆ ಹೆಸರು ಬದಲಾವಣೆನೂ ಕೂಡ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಈ ಪ್ರಕರಣ ಹೇಳ್ತಾರೆ.
0: ಹೌದು,
1: ಸರಿ. ಇವಾಗ ಮುಂದಿನ ಪ್ರಕರಣಕ್ಕೆ ಅಥವಾ ಪ್ರಶ್ನೆಗೆ ಹೋಗೋಣ.
0: ಖಂಡಿತ ಖಂಡಿತ.
1: ಇದು ಒಂದು ಭಿನ್ನವಾದಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದು ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಹೌದು, ಆದ್ರೆ ಜೊತೆಗೆ ಜವಾಬ್ದಾರಿನೂ ಕೂಡ ಇರಬೇಕು ಅಲ್ವಾ? ಮಹಿಳೆಯರಿಗೆ ಕಾನೂನುಗಳ ಬಗ್ಗೆ ಹೇಗೆ ಗೊತ್ತಿರಬೇಕು ಅಷ್ಟೇ ಅವ್ರಿಗೆ ಅವರ ಜವಾಬ್ದಾರಿನೂ ಕೂಡ ತಿಳಿದಿರಬೇಕು. ಕಾನೂನು ಅವರ ಪರ ಇದೆ ಅಥವಾ ಅವರ ಪರವಾಗಿ ಕಾಯ್ದೆಗಳು ಇದೆ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ? ಆದರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂತಹ ಹೆಣ್ಮಕ್ಳ ಬಗ್ಗೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ಈಗ ಗಂಡು ಮಕ್ಕಳಿಂದ ದೌರ್ಜನ್ಯ ಆದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಪರಿಗಣನೆಗೆ ಬರುತ್ತೆ. ಆದ್ರೆ ಅದೇ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ಏನಾದ್ರೂ ಈ ರೀತಿಯ ದೌರ್ಜನ್ಯ ಆಗ್ತಾ ಇತ್ತು ಅಂತಂದ್ರೆ ಅವರಿಂದ ಅವರಿಗೆ ಮೋಸ ಆಗಿರ್ಬೋದು, ಅಥವಾ ಅದೇ ನೀವು ಹೇಳಿದ ಹಾಗೆ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಈ ರೀತಿಯಲ್ಲೆಲ್ಲ ಗಂಡು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇತ್ತು ಹೆಣ್ಮಕ್ಳಿಂದ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಈಗ ನೀವು ಹೇಳಕ್ ಹೊರಟಿರುವಂತಹ ಪ್ರಕರಣ ಏನ್ ಹೇಳುತ್ತೆ, ಏನು ಆ ಪ್ರಕರಣ ಅಂತ?
0: ಈ ಪ್ರಕರಣದ ಮೂಲಕ ನ್ಯಾಯಾಲಯ ಅಂದ್ರೆ

0: ಸುಪ್ರೀಂ ಕೋರ್ಟ್ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಪುರುಷರಿಗೆ ಪರವಾದ ಒಂದು ತೀರ್ಪು ನೀಡಿದೆ ಅಂತ ಹೇಳಬಹುದು. ಇತ್ತೀಚಿನ ಒಂದು ತೀರ್ಪು, ಅದರಲ್ಲಿ ಹೆಸರನ್ನ ಡಿಸ್ಕ್ಲೋಸ್ ಮಾಡಿಲ್ಲ, ಅವರು IPS ಆಫೀಸರ್ ಒಬ್ರು ಲೇಡಿ, ಅವರು ಅವರ ಗಂಡನ ಕುಟುಂಬದವ್ರನ್ನ ಅಂದ್ರೆ ಗಂಡ ಮತ್ತೆ ಮಾವ ಮತ್ತೆ ಎಲ್ಲರ ಮೇಲೆ ಒಂದು ದೌರ್ಜನ್ಯ ಪ್ರಕರಣಗಳನ್ನ, ಡೊಮೆಸ್ಟಿಕ್ ವೈಲೆನ್ಸ್, 498A, 307, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಇವುಗಳೆಲ್ಲದೂ ಆರೋಪಣೆ ಮಾಡಿ ಕೇಸ್ ಹಾಕಿದ್ರು.
1: ಓಕೆ, ಅಂದ್ರೆ ಈ ಲೇಡಿ ತನ್ನ ಗಂಡನ ಮತ್ತೆ ಅವರ ಕುಟುಂಬ ಪರಿವಾರದಿಂದ ನನಗೆ ಈ ಎಲ್ಲಾ ಸಮಸ್ಯೆಗಳು
0: ಆಗ್ತಾ ಇದೆ ಅಂತ ದೂರು ಕೊಟ್ಟಿದ್ರು. ಪ್ರಕರಣ ನಡೀತಾ ಇತ್ತು, ಅದು ಸುಪ್ರೀಂ ಕೋರ್ಟ್ ವರ್ಗೂ ಹೋಯ್ತು.
1: ಓಕೆ,
0: ಆ ಪ್ರಕರಣದಲ್ಲಿ 102 ದಿನ ಮಾವ ಅಂದ್ರೆ ಗಂಡನ ತಂದೆ, 109 ದಿನ ಗಂಡ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನದಲ್ಲಿ ಇದ್ರು.
1: ಅಂದ್ರೆ 3-4
0: ಇದ್ರು. ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಅಲ್ಲಿದ್ದ ಸಾಕ್ಷ್ಯಗಳನ್ನ ಎಲ್ಲದನ್ನು ಕ್ರೋಡೀಕರಿಸಿ ನೋಡಿದಾಗ ಅದಕ್ಕೆ ಪ್ರೈಮಾ ಫೇಸಿ ಏನು ಆಧಾರಗಳಿಲ್ಲ, ಗ್ರೌಂಡ್ಸ್ ಇಲ್ಲ ಅನ್ನೋದನ್ನ ಕೋರ್ಟ್ ಗಮನಿಸ್ತು. ನಿರಾಧಾರವಾಗಿ ಆರೋಪ ಮಾಡ್ತಾ ಅವರು ಅದನ್ನ ಪ್ರೂವ್ ಮಾಡಕ್ ಆಗದಿರೋ ಅಂತ ಆರೋಪಗಳಿದ್ದಾಗ, ಜೊತೆಗೆ ಆಕೆ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಅತ್ತೆ ಮಾವನ ಮೇಲೆ ಕೇಸ್ ಹಾಕಿ ಅವ್ರನ್ನ ವಿನಾಕಾರಣ ಶೋಷಣೆ ಮಾಡಿದ್ದ ನೋಡಿ ಕೋರ್ಟ್, ಇದು ಸರಿಯಲ್ಲ, ಇದು ಯಾವುದೇ ಗ್ರೌಂಡ್ಸ್ ಇಲ್ಲದೆ ಮಾಡಿರೋಂತ ಆರೋಪಗಳು ಅಂತ ಹೇಳಿ ಆಕೆಗೆ ಆಕೆ ಕೇಳಿರೋಂತೆ ಡೈವೋರ್ಸ್ ಮಾತ್ರ ಕೊಟ್ಟು ಉಳಿದಂತೆ ಎಲ್ಲಾ ಆರೋಪಗಳನ್ನು ರದ್ದು ಮಾಡಿ ಡಿಸ್ಚಾರ್ಜ್ ಮಾಡಿತು. ಡಿಸ್ಚಾರ್ಜ್ ಅಂದ್ರೆ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಅವ್ರನ್ನ ಹಾನರಬಲ್ ಅಕ್ವಿಟಲ್ ತರ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿತು. ಇದನ್ನ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳುಗಳು ಇರೋ ಕಾನೂನುಗಳನ್ನ, ಮಹಿಳೆಯರ ಪರ ಇರೋ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ಗಂಡ್ಮಕ್ಳುಗಳು ಸಹ ತುಂಬಾ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅವ್ರಿಗೂ ಸಹ ನ್ಯಾಯ ಸಿಕ್ಕದಂಗಾಗಿದೆ ಈ ಕೇಸಿಂದ.
1: ಹೌದು,
0: ಹಾಗಾಗಿ ಆ ಮಹಿಳಾ ಅಧಿಕಾರಿಗೆ ವಾಗ್ದಂಡನೆ ಕೊಟ್ಟಿದೆ ಕೋರ್ಟ್. ಅಂದ್ರೆ ಆಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಆಕೆ ಕ್ಷಮೆ ಕೇಳಿರೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಪಬ್ಲಿಷ್ ಆಗಂತಹ ಒಂದು ಪತ್ರಿಕೆನಲ್ಲಿ ಪ್ರಕಟ ಆಗ್ಬೇಕು ಅಂತ ಸಹ ಡೈರೆಕ್ಷನ್ ಕೊಟ್ಟಿದೆ. ಇದೆಲ್ಲ ನೋಡಿದಾಗ ನ್ಯಾಯಾಲಯ ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡ್ತಾ ಇದೆ ಅನ್ನೋದು
1: ಖಂಡಿತವಾಗ್ಲು. ಶೋಷಣೆ ಒಳಗಾಗ್ತಾ ಇದಾರೋ ಅವರ ಪರವಾಗಿ ನ್ಯಾಯ ಇರುವಂತದ್ದು.
0: ಹೌದು,
1: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಯಾವುದೇ ಲಿಂಗ ಆಗಿದ್ರು
0: ಹೌದು,
1: ಶೋಷಣೆ ಒಳಗಾಗ್ತಾ ಇರೋರ್ಗೆ ನೊಂದಿರೋರ ಪರವಾಗಿ ಇರಬೇಕು ಅಂತ ಹೇಳಿನೇ ಈ ಕಾನೂನು ಬಂದಿರೋ.
0: ಲಿಂಗ ತಾರತಮ್ಯ ಇಲ್ಲದೆ ನ್ಯಾಯದಾನ ಈಗ ಆಗ್ತಾ ಇದೆ ಅನ್ನೋದು ಖುಷಿ ಪಡ ವಿಚಾರ.
1: ಖಂಡಿತ ಖಂಡಿತ, ಎಲ್ಲಾ ತರದ ಜನಗಳೂ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಅವರ ಮೈಂಡ್ಗೆ ಆ ರೀತಿಯ ಆಲೋಚನೆಗಳು ಬರುತ್ತೆ, ಏನಕ್ಕೆ ಹಾಗೆಲ್ಲ ಮಾಡ್ತಾರೆ, ಅದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿಲ್ಲ.
0: ಹೌದು
1: ಅಲ್ವಾ?
0: ಗಂಡಾಗ್ಲಿ ಹೆಣ್ಣಾಗ್ಲಿ ಎಲ್ಲಾ ತರದ ಮನಸ್ಥಿತಿ ಉಳ್ಳವರು ಇರ್ತಾರೆ.
1: ಆ ಮನಸ್ಥಿತಿ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇವತ್ತು ತನಕ ಉತ್ತರ ಸಿಕ್ಕಿ.
0: ಹೌದು ಹೌದು,
1: ಈಗ ಅವರು ಕೂಡ ಪೇಪರ್ ಓದ್ತಾರೆ, ಲಿಟ್ರೇಟ್ಸ್ ಆಗಿರ್ತಾರೆ ಅಲ್ವಾ, ಟಿವಿ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ.
0: ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಎಲ್ಲಾಗ್ತಿದೆ ಅನ್ನೋದನ್ನ ಕಂಡುಕೊಳ್ಳದೆ, ಅವರೇ ಅನ್ಯಾಯಕ್ಕೆ ಒಳಗಾಗಿದ್ರೆ ಪರವಾಗಿಲ್ಲ, ಅವ್ರ ಅನ್ಯಾಯಕ್ಕೆ ಒಳಗಾಗದೆ ಯಾವ್ದೋ ಒಂದು ರೀತಿ ಅವ್ರಿಗೆ ತೊಂದರೆ ಕೊಡ್ಬೇಕು ಗಂಡನ್ಗೆ ಗಂಡನ್ ಕಡೆಯವ್ರಿಗೆ ಅಂತ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಕೇಸ್ಗಳ ಹಾಕಿ ಅವ್ರನ್ನ ಜೈಲು ಕಳಿಸೋ ಮಟ್ಟಕ್ಕವರೆಗೂ ಕೆಟ್ಟ ಮನಸ್ಥಿತಿ ಹೊಂದಿರೋ ಹೆಣ್ಮಕ್ಳಿಗೂ ಸಹ ಇದು ಪಾಠ ಕಲಿಸೋ ಅಂತ ತೀರ್ಪಾಗಿದೆ.
1: ಇದರ ಕುರಿತಾಗೆ ಒಂದು ವಿಷಯ ನಾನು ನಿಮ್ಮನ್ನ ಕೇಳಬೇಕು.
0: ಹೌದು,
1: ಸೊ ಈಗ ಹೆಣ್ಮಕ್ಳ ಪರವಾಗಿ ಇಷ್ಟೆಲ್ಲ ಕಾನೂನು ಇದೆ, ಹೌದು, ಆದ್ರೆ ಅವರಿಗೆ ಅವರ ಜವಾಬ್ದಾರಿಯನ್ನ ತಿಳಿಸೋದಕ್ಕೆ ಅಥವಾ ಜವಾಬ್ದಾರಿಯನ್ನ ಅವರು ಅರಿತುಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಂದ್ರೆ ಈಗ ಇನ್ಯಾವ ರೀತಿ ತಿಳಿಸಿ ಹೇಳ್ಬೋದು, ಅಥವಾ ಅವ್ರು ತಿಳ್ಕೊಳ್ಳೋದ್ರಲ್ಲೇ ಸಮಸ್ಯೆ ಆಗ್ತಾ ಇದೆಯಾ?
0: ಇದು ನೀವು ಹೇಳ್ತಿರೋದು ಒಂದು ಉತ್ತಮವಾದ ಪ್ರಶ್ನೆ ಆಗಿದ್ರು ಕೂಡ ಇದು ಪ್ರತಿಯೊಂದು ಮಹಿಳೆಯರ ಮನೋಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ತುಂಬಾ ಒಳ್ಳೆಯವರಾಗಿದ್ದು ಅವ್ರ ಕೌಟುಂಬಿಕ ದೌರ್ಜನ್ಯ ಅನುಭವಿಸ್ತಾ ಇದ್ದಾಗ ಈ ಕಾನೂನುಗಳನ್ನ ಉಪಯೋಗಿಸ್ಕೊಂಡು ಕೋರ್ಟ್ ಹೋಗಿ ನ್ಯಾಯ ಪಡೆದುಕೊಳ್ಳೋದು ನ್ಯಾಯವಾದ ವಿಧಾನ.
1: ಹೌದು,
0: ಕೆಲವು ಹೆಣ್ಮಕ್ಳುಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳದೆ ಅತ್ತೆ ಮಾವನ್ಗೆ ತೊಂದರೆ ಕೊಟ್ಕೊಂಡು ಗಂಡನ್ಗೆ ತೊಂದರೆ ಕೊಟ್ಕೊಂಡು ಯಾವ್ದಾದ್ರು ಒಂದ್ ಕೇಸಲ್ಲಿ ಗಂಡನಿಂದ ತೊಂದರೆ ಆದ್ರೆ ಮನೆಯಿಂದ ಆ ಮನೆಯಲ್ಲಿ ವಾಸ ಇಲ್ದಿರೋ ಹೆಣ್ಮಕ್ಳುಗಳು ಬೇರೆ ಬೇರೆ ಊರಲ್ಲಿ ವಾಸ ಮಾಡ್ತಿರಾ, ನಾದ್ನಿಯರು ಅಂದ್ರೆ ಗಂಡನ ಅಕ್ಕ ತಂಗಿಯರ ಮೇಲೆ ಕುಟುಂಬದ ಇತರೆ ಸದಸ್ಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಜೈಲ್ಗೆ ಹಾಕಿಸ್ಬೇಕು ಅನ್ನೋ ಮನೋಭಾವನೆ ಹೊಂದಿರೋ ಅಂತ ಹೆಣ್ಮಕ್ಳ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಹಾಗಾಗಿನೇ ಕೋರ್ಟ್ ಆ ರೀತಿ ಮಾಡೋ ಹೆಣ್ಮಕ್ಳುಗಳಿಗೆ ಒಂದು ಬುದ್ಧಿ ಹೇಳೋ ರೀತಿಯಲ್ಲಿ ಇದೊಂದು ತೀರ್ಪು ಹೊರಬಿದ್ದಿದೆ.
1: ಖಂಡಿತ. ನಾನು ಯಾಕೆ ಈ ಪ್ರಶ್ನೆ ನಿಮ್ಮನ್ನ ಕೇಳಿದೆ ಅಂತ ಹೇಳಿದ್ರೆ, ನೀವು ನಿವೃತ್ತರಾಗಿದ್ದೀರಿ, 60 ವರ್ಷಗಳನ್ನ ಪೂರೈಸಿದಿರಾ. 35 ವರ್ಷಗಳಿಗೂ ಹೆಚ್ಚಿನ ಒಂದು ಅನುಭವ ಇದೆ ಈ ಒಂದು ವಕೀಲ ವೃತ್ತಿಯಲ್ಲಿ. ಈ 35 ವರ್ಷಗಳ ನಿಮ್ಮ ವೃತ್ತಿ

0: ಜೀವನದಲ್ಲಿ ಲಕ್ಷಾಂತರ ಪ್ರಕರಣಗಳನ್ನ ನೋಡಿರ್ತೀರ, ಭಿನ್ನ ಭಿನ್ನವಾದಂತಹ ಮನಸ್ಥಿತಿ ಉಳ್ಳಂತಹ ಜನರನ್ನ ನೀವು ಭೇಟಿ ಮಾಡಿರ್ತೀರ, ಅವರ ಸಮಸ್ಯೆಗಳನ್ನ ಆಲಿಸಿರ್ತೀರ. ಸೊ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ತಪ್ಪು ದಾರಿ ಅಥವಾ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾನು ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಾ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳಿದೆ ನಾನು.
1: ಹೌದು, ಹೆಣ್ಮಕ್ಳುಗಳು ಸಹ ಈಗ ಕೌಟುಂಬಿಕ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕೋರ್ಟ್ ಈ ರೀತಿ ತೀರ್ಪು ಕೊಟ್ಟಿದೆ. ಆದ್ರೆ ಬಹುಸಂಖ್ಯೆಯಲ್ಲಿ ಪ್ರತಿಶತ ಒಂದು 80-85% ಹೆಣ್ಮಕ್ಳುಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಈವನ್ ಅವರು ಮದುವೆ ಆದ ನಂತರ ಸಹಜವಾಗಿ ಮಾತೃತ್ವದ ಬಯಕೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಇರುತ್ತೆ. ಆದ್ರೆ ಇತ್ತೀಚೆಗೆ ನನಗೆ ಬರ್ತಿರೋ ಕೆಲವು ಪ್ರಕರಣಗಳಲ್ಲಿ ನಮಗೆ ಅರ್ನಿಂಗ್ಸ್ ಕಡಿಮೆ ಇದೆ, ಸಂಪಾದನೆ ಕಡಿಮೆ ಇದೆ, ನಮಗೆ ಮಕ್ಕಳು ಬೇಡ, ಏನಾದ್ರೂ ಗರ್ಭ ಧರಿಸಿದ್ದ ಪಕ್ಷದಲ್ಲಿ ಅದನ್ನ ತೆಗ್ಸಾಕ್ಬಿಡೋಣ, ಮಕ್ಕಳೇ ಬೇಡ ನಮಗೆ, ನಾವು ಹಾಗೆ ಕಾಲ ಕಳಿಯೋಣ ಅನ್ನೋ ಅಂತ ಮನಸ್ಥಿತಿ ಇರೋ ಗಂಡಸರ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಇತ್ತೀಚೆಗೆ ನಾನು ನೋಡಿರೋ ಬಹಳಷ್ಟು ಪ್ರಕರಣಗಳಲ್ಲಿ ಮಗು ಪಡೆದುಕೊಳ್ಳಕ್ ಸಮರ್ಥಳಿರೋ ಹೆಣ್ಮಕ್ಳುಗಳಿಗೂ ಸಹ ಟರ್ಮಿನೇಷನ್ ಮಾಡಿಸ್ತಾ ಇರೋಂಥದ್ದು ಸಂದರ್ಭಗಳು ಸಹ ಬಂದಿದೆ. ಇದನ್ ನೋಡಿದಾಗ ಏನಾಗಿದೆ, ಕುಟುಂಬ ಮುಂದುವರಿಸೋದೆ ಬೇಡ ಅಂತ ಮನಸ್ಥಿತಿ ಇರೋ ಗಂಡಸರು ಜಾಸ್ತಿ ಆಗಿರೋದ್ರಿಂದ ಇದೊಂದು ಬೇರೆ ತರ ಪಿಡುಗಾಗಿ, ಸಾಮಾಜಿಕ ಪಿಡುಗಾಗಿ ಮುಂದುವರಿಯುತ್ತೇನೋ. ಯಾಕೆಂದ್ರೆ ಮುಂದಿನ ಭವಿಷ್ಯಕ್ಕೆ ಒಂದು ಆರೋಗ್ಯಕರ ಸಮಾಜನ ನೀಡೋದು ಸಹ ದಂಪತಿಗಳ ಕರ್ತವ್ಯ ಆಗಿರುತ್ತದೆ. ಬರೀ ನಮಗೆ ಮಕ್ಕಳು ಅಂತಲ್ಲ, ಮುಂದಿನ ಪೀಳಿಗೆ ಬೆಳಿಬೇಕು. ಒಂದು ಬೌದ್ಧಿಕವಾಗಿ ಆರೋಗ್ಯಕರವಾಗಿ ಮಕ್ಕಳು ಬೆಳೆದಾಗ ಮುಂದಿನ ಸಮಾಜ ಬೆಳೆಯುತ್ತೆ.
0: ಮನುಷ್ಯರ ಮನಸ್ಥಿತಿ ಎಷ್ಟು
1: ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತಂದ್ರೆ
0: ಅದಕ್ಕೆ ಇದೊಂದು ಉದಾಹರಣೆ.
1: ಯಾಕೆಂದ್ರೆ ಅವ್ರಿಗೆ ಕೌಟುಂಬ ಹೊಸ ವಿಷಯ. ಇತ್ತೀಚೆಗೆ ನನ್ಗೆ ಒಂದು 5-6 ಪ್ರಕರಣಗಳು ಈ ತರದ್ದು ಬಂದಿದೆ. ನಾನೇ ಈ ಪ್ರಕರಣಗಳನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದೀನಿ. ಹೀಗೂ ಇರ್ತಾರ?
0: ಈಗ ನೀವು ಹೇಳ್ತಾ ಇರುವಂತಹ ವಿಷಯ ಮನೆಯಲ್ಲಿ ತಾವು ತಾವು ಕೂತು ಮಾತನಾಡಿಕೊಂಡು ಬಗೆಹರಿಸಿಕೊಳ್ಳುವಂತಹ ವಿಚಾರ ಅಲ್ವಾ? ಆದ್ರೆ ಅದು ಕೋರ್ಟ್ ಮೆಟ್ಲು ತನಕ ಬರ್ತಿದೆ ಅಂತಂದ್ರೆ
1: ಈ ಕಾರಣಕ್ಕೇನೆ ಡಿವೋರ್ಸ್ ಕೇಳ್ತಾ ಇರೋ ಪುರುಷರ ಸಂಖ್ಯೆ ಜಾಸ್ತಿ ಆಗಿದೆ.
0: ಓ,
1: ಇದನ್ನ ಕೇಳಿ ನೀವು ಆಶ್ಚರ್ಯ ಪಡ್ತೀರಿ. ಇದು ಬೆಳೀತಾ ಇದೆ ಇವಾಗ. ಯಾಕೆ ಅಂದ್ರೆ ನನಗೆ ಅರ್ನಿಂಗ್ಸ್ ಇಲ್ಲ, ನನಗೆ ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ನಮಗೆ ಮಕ್ಕಳು ಬೇಡ. ಮೊದಲು ಮದುವೆ ಆದ ಹೊಸರಲ್ಲಿ ಸದ್ಯದಲ್ಲಿ ಬೇಡ, ಆಮೇಲೆ ಬೇಡವೇ ಬೇಡ, ಅಷ್ಟರಲ್ಲಿ ಆಕೆಗೆ ಏಜ್ ಆಗಿರುತ್ತೆ. ಕೌಟುಂಬಿಕವಾಗಿ ಇದೊಂಥರ ವಿಚಿತ್ರವಾದ ದೌರ್ಜನ್ಯ ನಡೆಯೋಕೆ ಶುರುವಾಗಿದೆ. ಇದಕ್ಕೊಂದು ಕಾನೂನು ತರಬೇಕಾಗುತ್ತೋ ಏನೋ ಅನ್ನೋ ಮಟ್ಟಕ್ಕೆ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನ ಬೆಳೆಸುವಂತ ಜವಾಬ್ದಾರಿ ನಮ್ಮಲ್ಲಿದೆ ಅನ್ನೋದು ದಂಪತಿಗಳಿಗೆ ಅರ್ಥ ಆಗುವವರೆಗೆ ಇದು ತುಂಬಾ ಕಷ್ಟ ಆಗತ್ತೆ. ಇದನ್ನ ತಿಳಿಸಿ ಹೇಳುವಂತ ಪರಿಸ್ಥಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ನಿಜವಾಗ್ಲು ಭಯ ಆಗಿದೆ. ಎಷ್ಟೋ ಮಕ್ಕಳು, ಎಷ್ಟೋ ಹೆಣ್ಮಕ್ಳು ಈ ರೀತಿ ಕೇಸ್ಗಳನ್ನ ನನ್ನ ಹತ್ರ ತಂದಿದ್ದಾರೆ. ಇದೊಂಥರ ಹೊಸ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆ. ಇದು
0: ಹೊಸ ಸಮಸ್ಯೆ ಜೊತೆಗೆ ಇದನ್ನ ನಾವು ಒಂದು ಸಂಪೂರ್ಣ ಸಂಚಿಕೆಯನ್ನೇ ಮಾಡಬಹುದು
1: ಅಷ್ಟರ
0: ಮಟ್ಟಿಗೆ ಒಂದು ವಿಚಾರ.
1: ಖಂಡಿತ ಖಂಡಿತ.
0: ಆಗ್ಲಿ ಮೇಡಮ್, ಏನಂತಂದ್ರೆ ನನಗೆ ಅನ್ಸೋದು ನಾವು ಅರ್ಥಕೊಳ್ಬೇಕು ಅದ್ ಯಾಕೆ ಮನಸ್ಥಿತಿ ಈ ರೀತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ, ಅದನ್ನ ಹೇಗ್ ಬದಲಾಯಿಸ್ಕೊಳ್ಳೋದು ಅದು ಗೊತ್ತಿಲ್ಲ. ಆದ್ರೆ ಬದಲಾಯಿಸ್ಕೊಂಡು ಅರ್ಥ ಮಾಡ್ಕೊಂಡು ಅಂದ್ರೆ ಪಾಸಿಟಿವ್ ಆಗಿ ನಾನು ಹೇಳ್ತಾ
1: ಇರುವಂತದ್ದು,
0: ಸೊ ಒಂದು ಉತ್ತಮ ಸಮಾಜವನ್ನ ರೂಪಿಸ್ಕೊಡೋದ್ರ ಕುರಿತಾಗಿ ನಾನು ಬದಲಾವಣೆಯ ಬಗ್ಗೆ ಹೇಳ್ತಾ ಇರುವಂತದ್ದು.
1: ಆ ಜವಾಬ್ದಾರಿನ ಉತ್ತಮವಾದ ಸಂತತಿ ಬೆಳೆಸೋದ್ರ ಬಗ್ಗೆ, ಸಮಾಜ ನಿರ್ಮಾಣ ಮಾಡೋದ್ರ ಬಗ್ಗೆ, ಇತ್ತೀಚಿನ ಪೀಳಿಗೆಯ ಮಕ್ಕಳುಗಳು, ಹೆಣ್ಮಕ್ಳು ಗಂಡ್ಮಕ್ಳು, ಅವರ ಸಂಪಾದನೆ ಮುಖ್ಯ ಅನ್ನತ ಕಾಣದೆ ಒಂದು ಒಳ್ಳೆ ಕೌಟುಂಬಿಕ ಜವಾಬ್ದಾರಿನ ತಗೊಂಡು ಕುಟುಂಬವನ್ನು ಬೆಳೆಸೋ ಕಡೆ ಸಹ ಗಮನ ಕೊಡಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಿರ್ಬೋದು ಇತ್ತೀಚೆಗೆ ಫ್ರಾನ್ಸ್, ಇಟಲಿ ಎಲ್ಲ ಮಕ್ಕಳುಗಳಿಲ್ದೆ 3-4 ಮಕ್ಕಳಾಗ್ಲಿ ಅನ್ನೋ ಸ್ಥಿತಿಗೆ ಈಗ ಬಂದಿದೆ.
0: ಹೌದು, ನಿಜ.
1: ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ.
0: ಹೌದು,
1: ಆದ್ರೆ ಈ ತರದ ಮನೋಸ್ಥಿತಿ ಇರೋ ದಂಪತಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ.
0: ಅದು ಅವರ
1: ಅದ್ರ ಜೊತೆಗೆ ಇನ್ನೊಂದು ಈ ಲಿವಿಂಗ್ ಟುಗೆದರ್ ಇದೊಂದು ಬಂದಿರೋದ್ರಿಂದ ಅವ್ರು ಯಾರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ.
0: ಇಲ್ಲ, ಬೇಕಾಗಿಲ್ಲ
1: ಬೇಕಾಗಿಲ್ಲ. ಅವರು ಜೊತೆಗಿರ್ತಾರೆ, ಮಕ್ಕಳು ಬೇಡ.
0: ಹೌದು,
1: ಅವ್ರಿಗೆ ಏನು ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಕುಟುಂಬದ ಜವಾಬ್ದಾರಿ ತಗೊಳ್ಳುವಂಥದ್ದು ಇಲ್ವೇ ಇಲ್ಲದೆ ಇರೋದ್ರಿಂದ ಅವರು ಮಕ್ಕಳು ಬೆಳೆಸೋದು ಮತ್ತೆ ಮಕ್ಕಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ದಿಸೆಯಲ್ಲೂ ಸಹ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣದಿಂದಲೂ ಸಹ ಮುಂದಿನ ಪೀಳಿಗೆ ಬೆಳೆಯೋದ್ರ ಬಗ್ಗೆ ಚಿಂತನೆ ನಡೆಸಬೇಕಾಗಿರೋ ಅಗತ್ಯ ಇದೆ ಈಗ.
0: ಖಂಡಿತ. ಆದ್ರೆ ಅದಕ್ಕೇನೆ ಇವಾಗ ಲಿವಿನ್ ರಿಲೇಶನ್ಶಿಪ್ ನೂ ಕೂಡ ಮದುವೆ ಅಂತಾನೆ ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿ
1: ಹೌದು
0: ಹೇಳಿದ್ದಾರೆ.
1: ಹಲವಾರು ಪ್ರಕರಣಗಳು ಈಗ ಬಂದಿದೆ,
0: ತೀರ್ಪು ಕೂಡ
1: ಬಂದಿದೆ. ಹೌದು,
0: ಆಗ್ಲಿ ಮೇಡಮ್, ಅದು ನಮ್ಮ ಚಿಂತನೆಯನ್ನ ಎಷ್ಟು ಬೇಗ ನಾವು ಏನು ಬದಲಾವಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ಬಳಸ್ಕೊಳ್ಳಕ್ಕೆ ಶುರು ಮಾಡ್ತೀವೋ ಅಷ್ಟು ಉತ್ತಮವಾದಂತಹ ಸಮಾಜ
1: ಸೃಷ್ಟಿಯಾಗುತ್ತೆ,
0: ನಿರ್ಮಾಣ ಆಗುತ್ತೆ. ಇದೇ ಒಂದು ಸಂದೇಶದೊಂದಿಗೆ ಸದ್ಯಕ್ಕೆ ಈ ಸಂಚಿಕೆಯನ್ನ ಮುಗಿಸುವಂತಹ ಸಮಯ ಆಗಿದೆ. ಇವತ್ತು ಬಂದು ಮಾತನಾಡಿದ್ದಕ್ಕೆ, ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.

0: ಧನ್ಯವಾದಗಳು ಮೇಡಮ್.
1: ಇದುವರೆಗೆ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
3: ಆಕಾಶವಾಣಿ ಮಂಗಳೂರು.

ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಪ್ರಿಯ ಕೇಳುಗರೆ, ನಮ್ಮ ಮಧ್ಯಾಹ್ನದ ಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ ಸೀಳು ತುಟಿ ಈ ವಿಷಯವಾಗಿ ಡಾಕ್ಟರ್ ಗಿರೀಶ್ KS ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಈ ಸರಣಿಯಲ್ಲಿ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ವಿಷಯವಾಗಿ ಮಾಹಿತಿ ಮೂಡಿಬರಲಿದೆ.

1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ವಿದ್ಯಾಭೂಷಣ ಹಾಡಿರುವ ಕೀರ್ತನೆಗಳನ್ನು ಆಲಿಸುವಿರಿ. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಪಂಡಿತ್ ಕುಮಾರ್ ಗಂಧರ್ವ ಅವರಿಂದ ಭಜನ್ಸ್ ಆಲಿಸುವಿರಿ.

ನಮ್ಮ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಶಿಕ್ಷಕರು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಕುಳಾಯಿಯ ಭರತ್ ಕುಮಾರ್ ಡಿ ಅವರ ಏಡಿ ಸಾಕಣೆ ಅನುಭವ ಕುರಿತು ಸಂದರ್ಶನವಿದೆ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ

0: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಸಂದರ್ಶನ, ನಂತರ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ ಈ ಕುರಿತಂತೆ ಡಾಕ್ಟರ್ ರಜನೀಕಾಂತ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಅಥವಾ ನಮ್ಮ ಬಂಧು ಬಳಗದಲ್ಲಿನೋ ಚಿಕ್ಕ ಮಕ್ಕಳು ಸೀಳು ತುಟಿ ಅಂಗಳಗಳನ್ನ ಹೊಂದಿದಂತ ಹಲವಾರು ಜನ ಮಕ್ಕಳನ್ನ ನಾವು ನೋಡ್ತಾ ಇರ್ತೀವಿ. ನೋಡಿದಾಗ ಒಂದ್ಸತಿ ನಾವು ನಾಲಿಗೆಯಿಂದ ಲೊಚ್ಚುಗುಟ್ಟಿ, ಅಯ್ಯೋ ಪಾಪ ಹೆಂಗಾಗ್ಬಿಟ್ಟದಲ್ಲ, ಕೂಸು, ಮಾತಾಡ್ಲಿಕ್ಕೆ ಬರುವುದಿಲ್ಲ, ನಗ್ಲಿಕ್ಕೆ ಬರುವುದಿಲ್ಲ, ಅಯ್ಯೋ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅಯ್ಯೋ ಪಾಪ ಅಂತ ಹೇಳಿ ಸಹಾನುಭೂತಿ ತೋರಿಸಿ ಆ ನಿಮಿಷದಲ್ಲಿ ಮರ್ತು ಬಿಡ್ತೀವಿ. ಆದ್ರೆ ಕೇಳುಗ್ರೆ, ಸೀಳು ತುಟಿ ಅಂಗಳ ಇರುವಂತ ಮಕ್ಕಳ ಒಂದು ಒಳಿತಿಗಾಗಿ, ಆ ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಅವರ ಒಂದು ಚಿಕಿತ್ಸೆಗಾಗಿ ಅಂತಾನೆ ಪ್ರತಿ ವರ್ಷ ಜುಲೈ ತಿಂಗಳು ಸೀಳು ತುಟಿ ಅಂಗಳ ತೊಂದರೆ ಇರುವಂತ ಮಕ್ಕಳ ಮಾಸಾಚರಣೆ ಅಂತ ಆಚರಿಸ್ತದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ, ಸೀಳು ತುಟಿ ಅಂಗಳು ಮಕ್ಕಳಲ್ಲಿ ಯಾಕೆ ಬರ್ತದೆ, ಈ ಮಕ್ಕಳಿಗೆ ಇರುವಂತ ಚಿಕಿತ್ಸಾ ವಿಧಾನ ಏನು, ಚಿಕಿತ್ಸೆ ಪಡೆದ ನಂತರ ಈ ಮಕ್ಕಳ ಜೀವನ ಹೇಗಿರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಧಾರವಾಡದ JSS ಸ್ಪೀಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯ ಮಾಡ್ತಾ ಇರುವಂತ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರು.
2: ನಮಸ್ತೆ ಮೇಡಮ್.
1: ಗಿರೀಶ್ ಅವರ, ಪ್ರತಿ ವರ್ಷ ಜುಲೈ ತಿಂಗಳು ಅಂದ್ರೆ ಸೀಳು ತುಟಿ ಅಂಗಳು ಇರುವಂತ ಮಕ್ಕಳ ಒಂದು ಮಾಸಾಚರಣೆ ಅಂತ ನಾವು ಆಚರಿಸ್ತೀವಿ, ಏನು ಈ ಮಾಸಾಚರಣೆಯ ವಿಶೇಷ?
2: ಈ ಮಾಸಾಚರಣೆ ಮಾಡೋದು ಏನಪ್ಪಾ ಅಂದ್ರೆ, ನಮಗ್ ಗೊತ್ತಿರೋ ಹಾಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಮಾಡುವಂತಹ ತೊಂದರೆಗಳು ಹಲವಾರಿದಾವೆ, ಅದರಲ್ಲಿ ಈ ಸೀಳು ತುಟಿ ಅಂಗಳು ಒಂದು ಅದರಲ್ಲಿ ಒಂದು ಪ್ರಾಬ್ಲಮ್. ಸೊ ಹೇಗೆ ಬೇರೆ ರೋಗಗಳಿಗೂ ಬೇರೆ ತೊಂದರೆಗಳಿಗೂ ಒಂದು ದಿನ ಅಥವಾ ಒಂದು ತಿಂಗಳು ಅಂತ ಒಂದು ಆಚರಣೆ ಮಾಡ್ತಾರೋ, ಇದರಲ್ಲೂ ಅದೇ ತರ ನಾವು ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ಅದರಲ್ಲಿ ತಪ್ಪು ಗ್ರಹಿಕೆಗಳಿರುವಂತದನ್ನ ನಿವಾರಿಸೋದಕ್ಕಾಗಿ ಒಂದು ಮಾಸಾಚರಣೆ ಮಾಡ್ತೀವಿ. ಈ ತಿಂಗಳಲ್ಲಿ ನಾವು ಫ್ರೀ ಕ್ಯಾಂಪ್ಗಳಾಗಿರ್ಬೋದು ಸೀಳು ತುಟಿ ಅಂಗಳು ಮಕ್ಕಳಿಗೆ, ಅಥವಾ ಫ್ರೀ ಸರ್ಜಿಕಲ್ ಕರೆಕ್ಷನ್ಸ್ ಆಗಿರ್ಬೋದು ಹಾಸ್ಪಿಟಲ್ಗಳಲ್ಲಿ, ಅಥವಾ ಯಾವುದೇ ರೀತಿ ಅಸೆಸ್ಮೆಂಟ್ ಮತ್ತು ಟ್ರೀಟ್ಮೆಂಟ್ ಮಾಡೋದನ್ನ ಮಾಡ್ತೀವಿ.
1: ಗಿರೀಶ್ ಅವರೇ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೊಂದು ಮಕ್ಕಳು ಈ ಸೀಳು ತುಟಿಯನ್ನ ಹೊಂದಿರೋರು, ಅಂಗಳದ ತೊಂದರೆ ಇರೋರು, ಮಾತಾಡ್ಲಿಕ್ಕೆ ಕಷ್ಟ ಪಡೋರು, ಮುಖದಲ್ಲಿ ಒಂದು ರೀತಿ ವಿರೂಪತೆಯನ್ನ ಕಾಣ್ತಾ ಇರುವುದನ್ನ ನಾವು ನೋಡ್ತೀವಿ, ಯಾಕೆ ಮಕ್ಕಳಲ್ಲಿ ಈ ತರದ ತೊಂದರೆ ಕಂಡು ಬರ್ತದೆ?
2: ಸೀಳು ತುಟಿ ಅಂಗಳು ಅದೇನಂದ್ರೆ, ಅದು ಆಕ್ಚುಲಿ ಸೀಳ್ ಆಗುವಂತದಲ್ಲ, ಒಂದು 4-6 ವಾರ ಈ ಟೈಮಲ್ಲಿ ತುಟಿ ಕೂಡ್ಕೋಬೇಕು. ಸೊ ನಮ್ಮಲ್ಲಿ ಇಲ್ಲೆಲ್ಲ ಶೆಲ್ಫ್ಸ್ ಗಳಂತ ಹೇಳ್ತೀವಿ, ಮುಖದಲ್ಲಿ ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಇಲ್ಲ ಮ್ಯಾಗ್ಸಿಲರಿ ಶೆಲ್ಫ್ಸ್, ಮ್ಯಾಂಡಿಬ್ಯುಲರ್, ಇವೆಲ್ಲ ಪ್ರೊಸೆಸಸ್ ಅಂತ ಹೇಳ್ತೀವಿ. ಈ ಪ್ರೊಸೆಸಸ್ಗಳೇನಾಗುತ್ತೆ, ಒಂದು 4-6 ವಾರದಲ್ಲಿ ಕೂಡ್ಕೊಳ್ಳುತ್ತೆ. ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೇ ಇದ್ರೆ ಅದು ಸೀಳಾಗುತ್ತೆ. ಆಕ್ಚುಲಿ ಕೂಡ್ಕೊಂಡಿದ್ದು ಕಟ್ ಆಗಲ್ಲ ಸೀಳು, ಒಂದು 10 ವಾರಗಳಲ್ಲಿ ನಮ್ಮ ಅಂಗಳ ಕೂಡ್ಕೊಳ್ಳುತ್ತೆ, ಪ್ಯಾಲೆಟಲ್ ಶೆಲ್ಫ್ಸ್ ಅಂತ ಹೇಳ್ತೀವಿ, ಅದು ಕೂಡ್ಕೊಳ್ಳುತ್ತೆ. ಈ ಸರಿಯಾದ ಟೈಮಲ್ಲಿ ಕೂಡ್ಕೊಳ್ಳದೇ ಇದ್ರೆ ಸೀಳಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿರ್ಬೋದು, ಮೆಜಾರಿಟಿ ಆಫ್ ದ ಟೈಮ್ಸ್ ಕಾರಣ ಬಂದು ಜೆನೆಟಿಕ್ ಪ್ರಾಬ್ಲಮ್ಸ್. ಈಗ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವಾಗ ಸೀಳು ತುಟಿ ಅಂಗಳು ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ. ಒಂದು ಕೆಲವೊಂದು ರಿಸರ್ಚ್ ಗಳ ಪ್ರಕಾರ ಕೆಲವೊಂದು ಜೀನ್ಸ್ ಗಳ ರೆಸ್ಪಾನ್ಸಿಬಲ್ ಇದೆ. ಅದು ಬಿಟ್ಟು ನೀವು ಸುಮಾರು ಸರಿ ನೋಡಿರ್ತೀರ, ಪ್ರೆಗ್ನೆನ್ಸಿ ಟೈಮ್ದೆ ಬಹಳ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮದರ್ ಎಷ್ಟು ಕೇರ್ಫುಲ್ ಆಗಿರ್ತಾರೋ ಅದರಲ್ಲೂ ಫಸ್ಟ್ 10 ವಾರ ಅಂತ ಹೇಳಿದೆ ನಾನು, 10 ವಾರಕ್ಕೆ ಅಂಗಳ ಕುಡ್ಕೊಳ್ಳುತ್ತೆ. ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತಾಯಿ ಎಷ್ಟು ಆರೋಗ್ಯವಾಗಿ ತಿನ್ಕೊಂಡು ಎಷ್ಟು ಹುಷಾರಾಗಿರ್ತಾರೋ ತುಂಬಾ ಒಳ್ಳೆಯದು. ಸಪೋಸ್ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ, ಸಪೋಸ್ ಮೆಟರ್ನಲ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಇದ್ದಾಗ ತಾಯಿ ಧೂಮಪಾನ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದು, ಸರಿಯಾಗಿ ವಿಟಮಿನ್ ಬಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ ಆದ್ರೆ, ವಿಟಮಿನ್ ಎ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ ಕೆಲವು ಸಾರಿ ಈ ತರ. ಮತ್ತೆ ಏನಾದ್ರೂ ಮೆಡಿಸಿನ್ಸ್ ತುಂಬಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಹೇಲೇಷನ್ ಇಂದ ಅಥವಾ ರೇಡಿಯೇಷನ್ಸ್ ಇಂದ ಅಥವಾ ಬೇರೆ ಏನಾದ್ರೂ ಮೆಡಿಕೇಶನ್ಸ್ ಇಂದನು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಜೆನೆಟಿಕ್ ಆಗಿರುತ್ತೆ.
1: ಇದು ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ಮಹಿಳೆ ತಾನು ಗರ್ಭಿಣಿಯಾಗಿದ್ದಾಗ ಎಕ್ಸ್ಟ್ರಾ ಕಾಳಜಿಯನ್ನ ಮಾಡ್ಕೊಳ್ಬೇಕು. ಈಗ ಗಿರೀಶ್ ಅವರೇ, ಗರ್ಭಿಣಿ ಆದಾಗ ನಿಯಮಿತವಾಗಿ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಿರ್ತಾರೆ, ವೇಳೆಗೆ ಸರಿಯಾಗಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ, ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದರಲ್ಲಿ ಈ ತರದ ಡಿಫೆಕ್ಟ್ ಇದೆ ಅನ್ನೋದು ಗೊತ್ತಾಗಲ್ವಾ?
2: ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಅಲ್ಟ್ರಾಸೌಂಡ್ ಅಲ್ಲಿ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. 10 ವಾರಕ್ಕೆ ಕುಡ್ಕೋಬೇಕು.

0: ಹತ್ತು ವಾರ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಹತ್ತು ವಾರ ಆದ್ಮೇಲೆ ಕೂಡ್ಕೊಳ್ಳೋದು ಸ್ವಲ್ಪ
1: ಕಷ್ಟ, ಅವಾಗ ಅಂತ ಮಗು ಜನಿಸೋ ಸಾಧ್ಯತೆ ಇದೆ.
0: ಹೌದು ಹೌದು ಹೌದು. ನಮ್ಮ ಇಂಡಿಯನ್ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಪ್ರಕಾರ ಪ್ರತಿ 700 ಮಕ್ಕಳಿಗೆ ಒಂದು ಮಗು ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಆಗಿ ಹುಟ್ಟುತ್ತಾ ಇದೆ. ಅದು ಇಂಡಿಯಾದಲ್ಲೇ ಜಾಸ್ತಿ, ಏಷ್ಯಾದಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಜಾಸ್ತಿ, ಪಾಪ್ಯುಲೇಷನ್ ಜಾಸ್ತಿ ಇದೆ ಬಟ್ ಅಮೆರಿಕನ್ಗಿಂತ ಇಂಡಿಯಾದಲ್ಲೇ ಜಾಸ್ತಿ ಇದೆ. ದೋ ಅಮೆರಿಕಾದಲ್ಲಿ ಮೆಟರ್ನಲ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಇದ್ರೂ ಇಂಡಿಯಾದಲ್ಲಿ ಜಾಸ್ತಿ. ಇದಕ್ಕೆ ಕಾರಣ ಒಂದು ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ತುಂಬಾ ಕಡು ಬಡವರು, ಈಗ ನಮ್ಮ ಅಂಗನವಾಡಿ ವರ್ಕರ್ಸ್ ಎಲ್ಲ ಅವೇರ್ನೆಸ್ ಮೂಡಿಸಿ ಹೆಂಗಸರಿಗೆ ಸರಿಯಾದ ಟೈಮಲ್ಲಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು. ಇತ್ತೀಚೆಗೆ ಆ ಚಟುವಟಿಕೆಗಳು ನನಗೆ ಅಂಗನವಾಡಿಗಳು ಕಾಣ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ ಎಷ್ಟು ಮಟ್ಟಿಗೆ ಪೋಷಣೆಯನ್ನ ತಗೋತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಕಾಳಜಿ ವಹಿಸ್ತಾ ಇದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ.
1: ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಅವಾಗ ಬೇಕಾಗುವಂತ ಫೋಲಿಕ್ ಆಸಿಡ್ ಆಗಬಹುದು, ಬೇರೆ ಯಾವುದೇ ರೀತಿಯ
0: ವಿಟಮಿನ್ ಬಿ ಆಗಿರ್ಬೋದು, ಫೋಲಿಕ್ ಆಸಿಡ್ ಆಗಿರ್ಬೋದು,
1: ಅಂತ ಟ್ಯಾಬ್ಲೆಟ್ ಗಳನ್ನ ನಿಯಮಿತವಾಗಿ ಸೇವಿಸುವುದು ಅತ್ಯಗತ್ಯ ಅಂತ ತಾವು ಹೇಳ್ತೀರಿ.
0: ಗೈನೋನ ಕನ್ಸಲ್ಟ್ ಮಾಡಿ ಅವ್ರು ಏನೇನ್ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಅಥವಾ ದಿನನಿತ್ಯ ಆಹಾರದಲ್ಲೇನೆ ಹಣ್ಣು ತರಕಾರಿಗಳಲ್ಲೇನೆ ಎಲ್ಲ ಇರುತ್ತೆ, ಅದನ್ನೇ ಕರೆಕ್ಟ್ ಆಗಿ ನಾವು ತಿಂದ್ರೆ ಸಪ್ಲಿಮೆಂಟ್ಸ್ ಕೂಡ ಬೇಕಾಗಿಲ್ಲ. ಬಟ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಸೇಫ್ಟಿ ಪರ್ಪಸ್ ಒಳ್ಳೇದು, ಮುನ್ನೆಚ್ಚರಿಕೆ.
1: ಈ ತರದ ಮಗು ಜನಿಸಿದ ನಂತರ ಆ ಮಗುವಿಗೆ ತಕ್ಷಣದಲ್ಲೇ ಸರ್ಜರಿ ಮಾಡಬಹುದಾ, ಹೇಗೆ ಚಿಕಿತ್ಸಾ ವಿಧಾನ?
0: ಈ ತರ ಮಗು ಜನಿಸಿದ್ರೆ ಏನಾಗುತ್ತೆ ಅಂದ್ರೆ ತುಟಿಯಲ್ಲಿ ತೊಂದರೆ ಆದ್ರೆ ಅಷ್ಟು ತೊಂದರೆ ಆಗಲ್ಲ. ತುಟಿಯಲ್ಲಿ ಬರೀ ಸೀಳು ತುಟಿ ಇದ್ರೆ ಅಂತ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗೂ ವ್ಯತ್ಯಾಸನೂ ಇರಲ್ಲ, ಎಕ್ಸೆಪ್ಟ್ ಕಾಸ್ಮೆಟಿಕ್ ಅಪಿಯರೆನ್ಸ್. ನೋಡ್ಲಿಕ್ಕೂ ಕೆಲವೊಂದು ಸರ್ಜರೀಸ್ ಗಳಿದೆ, ಅದು ಏನಾಗುತ್ತೆ ನಮ್ಮ ಫಿಲ್ಟ್ರಲ್ ರಿಡ್ಜ್ಗೆನೆ ಸ್ಕಾರ್ ಬರುವಂತ, ಈಗ ಏನಾದ್ರೂ ಮಾರ್ಕ್ ಆದ್ರೆ ಸ್ಕಾರ್ ಬರುತ್ತಲ್ಲ, ಸೊ ನಮ್ಮ ಫಿಲ್ಟ್ರಲ್ ರಿಡ್ಜ್ಗೆನೆ ಸ್ಕಾರ್ ಬರೋ ತರ ಗೊತ್ತಾಗದಿರೋ ತರ ಸರ್ಜರಿ ಮಾಡ್ತಾರೆ. ಸೊ ಲಿಪ್ ಇಂದ ತೊಂದರೆ ಆಗೋದಿಲ್ಲ ಜಾಸ್ತಿ, ಪ್ಯಾಲೆಟ್ ಅಲ್ಲಿ ತೊಂದರೆ ಆದ್ರೆ ಮೇಜರ್ ಪ್ರಾಬ್ಲಮ್. ಹುಟ್ಟಿದ ತಕ್ಷಣ ಸರ್ಜರಿ ಮಾಡೋಕ್ಕಾಗಲ್ಲ, ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕಾಗುತ್ತೆ. ಅಂದ್ರೆ ಒಬ್ರೇ ಬೇಕಾಗಲ್ಲ, ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಒಬ್ರೇ ಸಾಲಲ್ಲ, ಪ್ಲಾಸ್ಟಿಕ್ ಸರ್ಜನ್ ಬೇಕು, ಆರ್ಥೋಡಾಂಟಿಸ್ಟ್ ಬೇಕು, ಮತ್ತೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ಮೂರು ಜನ ಬೇಕು. ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಆರ್ಥೋಡಾಂಟಿಸ್ಟ್ ಬಂದು ಏನ್ ಮಾಡ್ತಾರೆ, ಲಿಪ್ ಟೇಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಸೀಳು ತುಟಿ ಇದ್ರೆ ಅಗಲ, ಅದನ್ನ ಈಗ ತಕ್ಷಣ ಈಗ ಅಗಲವಾಗಿ ಸೀಳು ಇರೋದನ್ನ ಹೇಳೋದು ಹೊಲದ್ರೆ ಮೇಡಮ್ ಅಲ್ಲಿ ಟೆನ್ಷನ್ ಇರುತ್ತ. ಇವ್ರೇನ್ ಮಾಡ್ತಾರೆ, ಲಿಪ್ ಸರ್ಜರಿ ಯೂಶಲಿ ಬಂದು 3 ತಿಂಗಳು ಮಾಡ್ತಾರೆ, 3-6 ತಿಂಗಳು ಒಳಗಡೆ ಆಗ್ಬೇಕು. ಪ್ಯಾಲೆಟ್ ಸರ್ಜರಿ ಬಂದು 1 ವರ್ಷದ ಒಳಗಡೆ ಆಗ್ಬೇಕು, 14 ತಿಂಗಳು ಒಳಗಡೆ ಆಗ್ಬೇಕು. ಅಕಾರ್ಡಿಂಗ್ ಟು ಹೆನಿಂಗ್ಸನ್ 2008 ಅವ್ರೇನ್ ಹೇಳ್ತಾರೆ ಅಂದ್ರೆ 1.6 ಇಯರ್ಸ್ ಒಳಗಡೆ ಪ್ರೈಮರಿ ಸರ್ಜರಿ ಪ್ಯಾಲೆಟ್ ಆದ್ರೆ ಅದು ಅರ್ಲಿ ಇಂಟರ್ವೆನ್ಷನ್ ಅಂತ, ಅಂದ್ರೆ ಅರ್ಲಿ ಆಗಿ ಮಗುಗೆ ಇಂಟರ್ವೆನ್ಷನ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂತ. 1.6 ಇಯರ್ಸ್ ಒಳಗಡೆ, 1.6 ಇಯರ್ಸ್ ಗಿಂತ ಮೇಲ್ ಹೋಯ್ತು ಅಂತ ಹೇಳಿದ್ರೆ ಅರ್ಲಿ ಅಲ್ಲ ಅದು, ಅದು ಲೇಟ್ ಇಂಟರ್ವೆನ್ಷನ್ ಅಂತ ಅರ್ಥ. ಅಕಾರ್ಡಿಂಗ್ ಟು ಹೆನಿಂಗ್ಸನ್, ಅವರು ಫೇಮಸ್ ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಕ್ ಮಾಡಿ. ಇದೇನಾಗುತ್ತೆ, 3 ತಿಂಗಳು ತಕ್ಷಣಕ್ಕೆ ಸರ್ಜರಿ ಮಾಡಿಬಿಟ್ರೆ ಅಲ್ಲಿ ಸ್ಕಾರಿಂಗ್ ಉಳ್ಕೊಂಡು ಮತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಲಿಪ್ ಟೇಪಿಂಗ್ ಮಾಡ್ತಾರೆ. ಟೇಪಿಂಗ್ ಮಾಡಿದಾಗ 2 ತುಟಿಗಳು ಸೀಳು ಇರೋದು ಹತ್ರ ಬರ್ತವೆ, ಹತ್ರ ಬಂದ ಮೇಲೆ ಹೊಲಿಗೆ ಹಾಕಿದಾಗ ಇನ್ನ ಎಫೆಕ್ಟಿವ್ ಆಗಿರುತ್ತೆ. ಅದಾದ್ಮೇಲೆ ಮೂಗಿನ ಶೇಪ್ ಎಲ್ಲ ಚೇಂಜ್ ಇರುತ್ತೆ, ಸೊ ಇದಕ್ಕೆ ನೇಸೋ ಆಲ್ವಿಯೋಲಾರ್ ಮೋಲ್ಡಿಂಗ್ ಅಂತ ಮಾಡ್ತಾರೆ, ಅದು ಮೂಗು ಶೇಪ್ ಕೊಡುತ್ತೆ. ಇದಾದ್ಮೇಲೆ ಸರ್ಜಿಕಲ್ ಕರೆಕ್ಷನ್ ಆಗುತ್ತೆ. ಲಿಪ್ 10-14 ತಿಂಗಳು ಅಂದ್ರೆ 1.6 ಇಯರ್ಸ್ ಒಳಗಡೆ ಆಗೋ ಪ್ಯಾಲೆಟಲ್ ಸರ್ಜರಿ ತುಂಬಾ ಇಂಪಾರ್ಟೆಂಟ್. ಪ್ಯಾಲೆಟಲ್ಲಿ ತೊಂದರೆ ಇತ್ತು ಅಂತ ಹೇಳಿದ್ರೆ ಊಟ ತಿಂಡಿ ತಿನ್ನೋ ತೊಂದರೆ, ಮಾತುಗಳೆಲ್ಲ ಮುಗಲ್ ಬರುತ್ತೆ, ಕುಡಿದಿದ್ ನೀರು ಅನ್ನ ಎಲ್ಲ ಮುಗಲ್ ಬರುತ್ತೆ, ಪೋಷಣೆ ತೊಂದರೆ ಆಗ್ತದೆ, ಸೆಕೆಂಡ್ರಿ ಊಟ ತಿಂಡಿ ಸೇರ್ತಾ ಇರಲ್ಲ, ಹಲವಾರು ತೊಂದರೆಗಳಾಗ್ತದೆ. ಅಂಡ್ ಸರ್ಜಿಕಲ್ ಕರೆಕ್ಷನ್ ಕೆಲವು ಸರಿ ಬೇಗನೂ ಆಗಲ್ಲ, ಯಾಕೆಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರೂಲ್ ಆಫ್ ಟೆನ್ ಅಂತಿದೆ. ಅಂದ್ರೆ ಮಗುಗೆ 10 ವಾರಗಳಾಗಿರ್ಬೇಕು ಮಿನಿಮಮ್ ಕರೆಕ್ಷನ್ ಆಗ್ಲಿಕ್ಕೆ, ಸರ್ಜಿಕಲ್ ಕರೆಕ್ಷನ್ ಆಗ್ಲಿಕ್ಕೆ 10 ಪೌಂಡ್ ಅಟ್ಲೀಸ್ಟ್ ವೈಟ್ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಟ್ಲೀಸ್ಟ್ 10 ಗ್ರಾಮ್/ಡೆಸಿಲೀಟರ್ ಇರಬೇಕು. ಇಷ್ಟಿತ್ತು ಅಂದ್ರೆ ಪಾಸು ಸರ್ಜಿಕಲ್ ಕರೆಕ್ಷನ್. ಇಷ್ಟಿಲ್ಲ ಅಂದ್ರೆ ಮಗುಗೆ ಲೇಟ್ ಆಗುತ್ತೆ ಸರ್ಜರಿ. ಲೇಟ್ ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಲೇಟ್ ಆಗುತ್ತೆ ಯಾಕಾಗುತ್ತೆ ಅಂದ್ರೆ ಸೀಳು ಅಂಗ್ಳಿದ್ರೆ ಏನಾಗುತ್ತೆ, ಮಗುಗೆ ಊಟ ತಿಂಡಿ ಸೇರ್ತಾರಲ್ಲ, ಪಾಲನೆ ಪೋಷಣೆ ಕಮ್ಮಿ ಆಗುತ್ತೆ, ಸರ್ಜಿಕಲ್ ಕರೆಕ್ಷನ್ ಲೇಟ್ ಆಗುತ್ತೆ.
1: ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ ಅಂತ. ಈಗ ಸಾಮಾನ್ಯವಾಗಿ ನಾವು ಕೇಳ್ತಿರ್ತೀವಿ ಡಾಕ್ಟರ್ ಗಿರೀಶ್ ಅವರ, ಈ ಗ್ರಹಣಗಳು ಸಂಭವಿಸ್ತಾ ಇರ್ತವೆ, ಈ ಗ್ರಹಣಗಳಿಗೆ ಗರ್ಭಿಣಿ ಸ್ತ್ರೀ ಎಕ್ಸ್ಪೋಸ್ ಆದ್ರೆ ಈ ತರದ ಮಕ್ಕಳು ಹುಟ್ಟುತ್ತವೆ, ಹಂಗಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಯಾವಾಗ್ಲೂ ಮನೆ ಒಳಗಡೆಗೆ ಎಲ್ಲೂ ಗಾಳಿ ಬೆಳಕು ಬರದ ಜಗದೊಳಗ ಕೂಡ ಹಾಕ್ತಾರೆ, ಎಸ್ಪೆಷಲಿ ಆ ಒಂದು ದಿನ. ಇದು ಸತ್ಯವಾದ ಮಾತ.
0: ಗ್ರಹಣಗಳಿಂದ ಆಗೋದಾದ್ರೆ 2 ಮಕ್ಕಳಿಗೆ ಆಗ್ಬೇಕು ಈ ತರ. ಸೊ ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಲ್ಲಿ 1,000 ಮಕ್ಕಳಲ್ಲಿ 7 ಮಕ್ಕಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ಕಾರಣ ನನಗೆ ಹೇಳದೆ ಇಲ್ಲ ಕಾರಣಗಳು. ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಹಿಡಿದು ತಾಯಿಯ ಗರ್ಭಾವಸ್ಥೆಯಲ್ಲಿ ಏನೇನು ತೊಂದರೆಗಳಾಗ್ತವೆ ಅಷ್ಟೂ ತೊಂದರೆಗಳು, ನಾನು ಎಲ್ಲ ತೊಂದರೆಗಳನ್ನ ಲಿಸ್ಟ್ ಮಾಡಿದ್ದೀನಿ ಅಷ್ಟು ಆಲ್ಮೋಸ್ಟ್. ಇದೆಲ್ಲ ಆಕ್ಚುಲಿ ಜನರಲ್ಲಿ ಇರುವಂತಹ ಒಂದು ಮಿತ್,
1: ತಪ್ಪು ನಂಬಿಕೆಗಳು.
0: ಇದಲ್ಲದೆ ತುಂಬಾ ತಪ್ಪು ನಂಬಿಕೆಗಳು ಇದಾವೆ.
1: ಬೇರೆ ಯಾವ್ಯಾವ್ದು ಇದೆ ತಪ್ಪು ಗ್ರಹಿಕೆಗಳಲ್ಲಿ
0: ಸೀಳು ತುಟಿ

0: ಅಂಗಳು ನಾವೇನೋ ದೇವರ ಶಾಪ ಅನ್ಕೋಬಹುದು, ಅಥವಾ ಪೂರ್ವಜರು ಏನೋ ಏನೋ ಒಂದು ಪೂಜೆ ಸಲ್ಲಿಸಿಲ್ಲ, ಅದೊಂದು ಬಾಕಿ ಇದೆ, ಹರಕೆ ಬಾಕಿ ಇದೆ, ಅದಕ್ಕೆ ಹಿಂಗಾಯ್ತು, ಅಥವಾ ಈ ತರ ಸುಮಾರು ಹಲವಾರು ತಪ್ಪು ಗ್ರಹಿಕೆಗಳಿದೆ. ಅದರಲ್ಲಿ ಈ ತರ ಸೀಳು ತುಟಿ ಮಕ್ಕಳು ಹುಟ್ಟುಬಿಡ್ತವೆ. ಸೀಳು ತುಟಿ ಮಕ್ಕಳು ಹುಟ್ಟಿದ ಮೇಲೆ ಅಯ್ಯೋ ಇವ್ರಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ ಅಂತ ಅನ್ಕೊಂತಾರೆ. ಅದು ಅಕ್ಷರಶಃ ತಪ್ಪು. ಅಂಟಿಲ್ ಅನ್ಲೆಸ್ ಈ ಸೀಳು ತುಟಿ ಅಂಗಳು ಅನ್ನುವುದು ಸಿಂಡ್ರೋಮ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂದ್ರೆ ಆ ಮಗುವಿಗೆ ಕಾಗ್ನಿಷನ್ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೀಳು ತುಟಿ ಅಂಗಳು ಸಿಂಡ್ರೋಮ್ಸ್ ಜೊತೆ. ಸೊ ಸಿಂಡ್ರೋಮ್ಸ್ ಅಂದ್ರೆ ಅದು ಅಗೇನ್ ಒಂದು ಜೆನೆಟಿಕ್ ಪ್ರಾಬ್ಲಮ್. ಈ ಸಿಂಡ್ರೋಮ್ಸ್ ಜೊತೆ ಸೀಳು ತುಟಿ ಅಂಗಳು ಇದ್ದಾಗ ಬುದ್ಧಿಶಕ್ತಿ ತೊಂದರೆ ಬರಬಹುದು. ಅದು ಬಿಟ್ರೆ ಸಿಂಡ್ರೋಮ್ಸ್ ಇಲ್ಲ, ಬರೀ ಸೀಳು ತುಟಿ ಅಂಗಳು ತೊಂದರೆ ಇದೆ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಯಾವುದೇ ಕೊರತೆ ಇರಲ್ಲ ಮಗುವಿಗೆ.
1: ಈಗ ಗಿರೀಶ್ ಅವರೇ, ಈ ತರ ತೊಂದರೆ ಇರುವಂತಹ ಮಕ್ಕಳಿಗೆ ನೀವು ಹೇಳಿದ್ರಿ ಅವ್ರಿಗೆ ಮಾತಾಡೋದು ಕಷ್ಟ, ತಿನ್ನೋದು ಕಷ್ಟ ಅಂತ ಹೇಳಿ. ಅಂದ್ರೆ ಈ ಎಳೆ ಮಕ್ಕಳು ಹುಟ್ಟಿದಾಗ ತಾಯಿಯ ಹಾಲನ್ನು ಕುಡಿಲಿಕ್ಕೂ ಕೂಡ ಕಷ್ಟ ಪಡ್ತಾರೆ.
0: ಹೌದು, ತಾಯಿ ಹಾಲು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ತುಂಬಾ ನ್ಯೂಟ್ರಿಷಿಯಸ್, ಅದು ರೈಟ್ ಟೈಮ್ಗೆ ಬೀಳ್ಬೇಕು. ತಾಯಿ ಹಾಲು ಯಾವ ರೀತಿ ಮಗುಗೆ ಸೇರಿಸಬೇಕು ಅನ್ನೋದಕ್ಕೆ ಸುಮಾರು ಇಂಟರ್ವೆನ್ಷನ್ ಇದೆ. ಅದಕ್ಕೋಸ್ಕರ ನಾವು ಪ್ರಾಸ್ತೆಸಿಸ್ ಗಳು ರೆಕಮೆಂಡ್ ಮಾಡ್ತೀವಿ. ಪ್ಯಾಲೆಟ್ ಗೆ ಆರ್ಟಿಫಿಷಿಯಲ್ ಮೇಲ್ಛಾವಣಿ ಅಂತ ಹೇಳ್ತೀವಲ್ಲ, ಅದನ್ನ ಆರ್ಟಿಫಿಷಿಯಲ್ ಕೊಟ್ಬಿಟ್ಟು ಅಲ್ಲಿ ಸೀಳಿರುತ್ತೆ. ಸೀಳಿದ್ರೆ ನಿಪ್ಪಲ್ ನಾಮಕಕ್ಕೆ ಆಗೋದಿಲ್ವೇ, ಹಾಲನ್ನು ಸಕ್ ಮಾಡೋಕ್ಕಾಗಲ್ವೇ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಪ್ಯಾಲೆಟ್ ಕೊಡ್ತೀವಿ ನಿಪ್ಪಲ್ನ ಟೈಟ್ ಆಗಿ ಸಕ್ ಮಾಡಿ ಹಾಲನ್ನ ಎಳಿಲಿಕ್ಕೆ. ಆರ್ಟಿಫಿಷಿಯಲ್ ಪ್ಯಾಲೆಟ್ ಆಗಲಿಲ್ಲ ಅಂತ ಹೇಳಿದ್ರೆ ತಾಯಿಗೆ ನಾವು ಡಿಫ್ರೆಂಟ್ ಪೊಸಿಷನ್ಸ್ಗಳು ಹೇಳ್ಕೊಡ್ತೀವಿ ಯಾವ ರೀತಿ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ. ಸಪೋಸ್ ಅದು ಆಗಲಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಡಿವೈಸಸ್ ಇದೆ, ಆ ಬ್ರೆಸ್ಟ್ ಮಿಲ್ಕ್ನ ಸಕ್ ಮಾಡಿ ಮಗುಗೆ ಯಾವ ರೀತಿ ಉಣಿಸ್ಬೇಕು ಅಂತ. ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ ಹಾಲೆಲ್ಲ ಇದ್ರೂ ಮಗುಗೆ ಯಾವ ರೀತಿ ತಿನ್ಸಕ್ ಕಷ್ಟ ಆಗ್ತಿದೆ ಅಂತ ಇದ್ರೆ ಅದಕ್ಕೂ ಕೂಡ ವೆರೈಟೀಸ್ ಆಫ್ ನಿಪ್ಪಲ್ಸ್ ಇದೆ. ಮಿಲ್ಕ್ದು ಫೀಡಿಂಗ್ ನಿಪ್ಪಲ್ಸ್ಗಳು, ಸಪೋಸ್ ಹೇಬರ್ಮೆನ್ ನಿಪ್ಪಲ್ಸ್ ಅಂತ ಇರ್ಬೋದು, ಪಿಜನ್ ನಿಪ್ಪಲ್ಸ್, ಇದೆಲ್ಲ ಡಿಫ್ರೆಂಟ್ ನಿಪ್ಪಲ್ಸ್ಗಳು. ಏನಾಗುತ್ತೆ, ಸೀಳು ಎಷ್ಟಾಗಲ ಇರುತ್ತೆ ಆ ಸೀಳಿಗೆ ಕರೆಕ್ಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ದಾಟ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗಿ ಹಾಲ್ನ ಕರೆಕ್ಟ್ ಆಗಿ ಸಕ್ ಮಾಡಬಹುದು. ಸಪೋಸ್ ಅದು ವರ್ಕ್ ಆಗಲಿಲ್ಲ, ಹೇಬರ್ಮೆನ್ಸ್ ನಿಪ್ಪಲ್ ವರ್ಕ್ ಆಗಲಿಲ್ಲ ಅಂದ್ರೆ ಕಸ್ಟಮೈಸ್ಡ್ ನಿಪ್ಪಲ್ ಮಾಡ್ಕೊಡ್ತಾರೆ. ಆ ಮಗು ಸೀಳು ಯಾವ ರೀತಿ ಇದೆ ಆ ಸೀಳು ತಕ್ಕಂಗೆ ಕಸ್ಟಮೈಸ್ ನಿಪ್ಪಲ್ ಮಾಡ್ಕೊಡ್ತಾರೆ. ಸೀಳು ತುಂಬಾ ವೆರೈಟೀಸ್ ಇದೆ.
1: ಈಗ ಇಷ್ಟೆಲ್ಲ ನೀವು ಮಾಹಿತಿಯನ್ನು ಹೇಳಿದ್ರಿ, ಈ ಮಾಹಿತಿ ಇಂಥ ಮಗುವಿಗೆ ಇಂಥ ಮಗುವನ್ನ ಹೆತ್ತಂತ ಪಾಲಕ ಪೋಷಕರಿಗೆ ಮೊದಲು ಅರಿವಿರ್ಬೇಕು. ಅವರಿಗೆ ಮಾಹಿತಿ ಬೇಕು ಅಂದ್ರೆ ಈ ತರದ ಮಗು ಹುಟ್ಟಿದ್ರೆ ಈ ತರ ಮಾಡಬಹುದು ಅಂತ, ಬೇರೆ ಬೇರೆ ಪರಿಹಾರ ಉಪಾಯಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಅವಳಿಗೆ ಈ ಮಾಹಿತಿ ಬೇಕಾಗ್ತದೆ. ಈ ಮಾಹಿತಿಯನ್ನು ಮುಟ್ಟಿಸ್ಲಿಕ್ಕೆ ತಾವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ?
0: ಎಸ್ಪೆಷಲಿ ಜುಲೈ ಬಂದ್ಬಿಟ್ಟು ನ್ಯಾಷನಲ್ ಕ್ಲೆಫ್ಟ್ ಅಂಡ್ ಕ್ರೇನಿಯೋಫೇಷಿಯಲ್ ಅವೇರ್ನೆಸ್ ಮಂತ್ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಕ್ಲೆಫ್ಟ್ ಪ್ಯಾಲೆಟ್ ಪೇಷಂಟ್ಸ್ಗೆ ಈ ಟೈಮಲ್ಲಿ ನಾವು ಜುಲೈ ಟೈಮಲ್ಲಿ ಉಚಿತವಾಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ರೀತಿ ಏನಾಗುತ್ತೆ ಮುಂದೆ ಪಾಸಿಬಿಲಿಟೀಸ್, ಅವ್ರಿಗೆ ಏನು ತೊಂದರೆ ಇದೆ, ನೇಚರ್ ಆಫ್ ಪ್ರಾಬ್ಲಮ್, ಸಿವಿಯಾರಿಟಿ ಆಫ್ ದ ಪ್ರಾಬ್ಲಮ್, ಮತ್ತೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ಸ್ ಏನು, ನಿಮ್ಮ ಪ್ರಾಬ್ಲಮ್ಗೆ ಏನು ಆಪ್ಷನ್ಸ್. ಅಸೆಸ್ಮೆಂಟ್ ಎಲ್ಲ ಫ್ರೀಯಾಗೆ ಮಾಡ್ತೀವಿ ಜುಲೈ ತಿಂಗಳಲ್ಲಿ ನಾವು, ಕ್ಲೆಫ್ಟ್ ಕೇಸಸ್ ಮಾತ್ರ. ಅವ್ರಿಗೆ ಎಲ್ಲಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಲ್ಲೆಲ್ಲಿ ಕಳಿಸ್ಬೇಕು ರೆಫರಲ್ಸ್, ಪ್ಲಾಸ್ಟಿಕ್ ಸರ್ಜನ್ ಕಳಿಸ್ಬೇಕು, ರೈಟ್ ಟೈಮಲ್ಲಿ ಸರ್ಜಿಕಲ್ ಕರೆಕ್ಷನ್ ಆಗಬೇಕು, ಅದನ್ನ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ರೈಟ್ ಟೈಮಲ್ಲಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಸೀಳು ಇರೋದ್ರಿಂದ ಹಲ್ಲುಗಳೆಲ್ಲ ವಕ್ರ ವಕ್ರವಾಗಿರ್ತವೆ, ಸರಿಗಿರಲ್ಲ. ಸೊ ಪ್ಲಾಸ್ಟಿಕ್ ಸರ್ಜನ್ ಇಂದ ಟ್ರೀಟ್ಮೆಂಟ್ ಆಗಬೇಕು, ಆರ್ಥೋಡಾಂಟಿಸ್ಟ್ ಇಂದ ಟ್ರೀಟ್ಮೆಂಟ್ ಆಗಬೇಕು, ಮತ್ತೆ ನಮ್ಮಲ್ಲೂ ಕೆಲವು ಸಾರಿ ಏನಾಗುತ್ತೆ ಬರೀ ಮಾತು ಮಾತ್ರ ಅಲ್ಲ, ಭಾಷೆ ತೊಂದರೆನೂ ಆಗುತ್ತೆ ಕ್ಲೆಫ್ಟಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಮಗು ಸೊಸೈಟಿಯಲ್ಲಿ ಮಿಂಗಲ್ ಆಗದೆ ಕಮ್ಮಿ ಆಗ್ಬಿಡುತ್ತೆ, ಅಥವಾ ಸೀಳು ತುಟಿ ಅಂಗಳಿಂದ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಡಿಲೇ ಅಂತ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಸುಮಾರು ಮಕ್ಕಳಲ್ಲಿ ಕಂಡು ಬಂದಿದೆ. ಭಾಷೆ ತೊಂದರೆನೂ ಆಗ್ತಾ ಇದೆ. ಕೆಲವೊಂದ್ಸರಿ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ಬೋದು, ನನ್ನ ಮಗು ಹಿಂಗೆ ಹುಟ್ಟಿದೆ ಅಂದ್ಬಿಟ್ಟು ಕೇರ್ ಕೊಡ್ದೇನೆ ಇರ್ಬೋದು, ಪ್ರೀತಿ ಕೊಡ್ದೇನೆ ಇರ್ಬೋದು, ನೋಡಕ್ ಚೆನ್ನಾಗಿಲ್ಲ ಅಂತ, ಎಲ್ಲ ಪೇರೆಂಟ್ ಒಂದೇ ತರ ಇರಲ್ಲ. ಸೊ ಹೀಗಾಗಿ ಹಲವಾರು ತೊಂದರೆಗಳಿದೆ. ಇದಕ್ಕೋಸ್ಕರ ನಾವು ಜುಲೈ ತಿಂಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೂತು ಮಾತಾಡ್ತಾ ಇದೀವಿ, ಇದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಮುಟ್ಲಿ ಒಳ್ಳೇದು. ನಮ್ಮಲ್ಲಿ ಜುಲೈ ಮಂತ್ ಅಲ್ಲಿ ಬಂದ್ರೆ ನಾವು ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಕ್ಯಾಂಪ್ ಟೈಮಲ್ಲಿ ಬಂದರೂ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬರೋರಿಗೆಲ್ಲ ಪ್ಯಾಂಫ್ಲೆಟ್ಸ್ ಹಂಚ್ತೀವಿ, ಇದ್ರ ಬಗ್ಗೆ ಹೇಳ್ಕೊಡ್ತೀವಿ, ಸ್ಟೂಡೆಂಟ್ಸ್ಗೂ ಹೇಳ್ತೀವಿ, ಎಲ್ಲ ಪೇರೆಂಟ್ಸ್ಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಅಂತ. ಮತ್ತೆ ಸ್ಕೂಲ್ ಸ್ಕ್ರೀನಿಂಗ್ ಹೋದಾಗ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಮಕ್ಕಳು ಕಂಡು ಬಂದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ ಎವಾಲ್ಯೂಷನ್ ಕರೆಸ್ತೀವಿ.
1: ಈಗ ಈ ತರದ ಮಕ್ಕಳಿಗೆ ತೊಂದರೆಯನ್ನ ಸ್ವಲ್ಪ ಸರಿಪಡಿಸಿ ಸಾಮಾನ್ಯ ಮಕ್ಕಳು ಹೋಗುವ ಶಾಲೆಗೆ ಸೇರಿಸಿದಾಗ ಮಕ್ಕಳು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಒಂದು ಕೀಳರಿಮೆಯನ್ನ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ನಾನು ಬೇರೆಯವ್ರ ತರ ಇಲ್ಲ, ನನ್ನ ಮಾತು ಸ್ಪಷ್ಟ ಇಲ್ಲ, ಕಾಣಿಸಕ್ಕೆ ನಾನು ಸರಿಯಾಗಿಲ್ಲ, ಈ ತರದ ಕೀಳರಿಮೆಯನ್ನ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತ.
0: ನೀವು ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ಗಳು. ಕ್ಲೆಫ್ಟ್ ಶುರು ಆಯ್ತು ಅಂತ ಹೇಳಿದ್ರೆ ಕ್ಲೆಫ್ಟ್ ಲಿಪ್ ಅಂಡ್ ಪ್ಯಾಲೆಟ್ ಇಟ್ಸೆಲ್ಫ್ ಇಸ್ ಅ ಪ್ರಾಬ್ಲಮ್, ಅದೇ ಒಂದು ತೊಂದರೆ. ಕಾಸ್ಮೆಟಿಕ್ ಅಪಿಯರೆನ್ಸ್. ಅದರಿಂದ ಆಗೋ ತೊಂದರೆಗಳು, ಅದು ತಿನ್ನೋದಾಗಿರ್ಬೋದು, ಮಾತಾಗಿರ್ಬೋದು, ಈ ಸೈಕಾಲಜಿಕಲ್ ಇಶ್ಯೂಸ್ಗಳನ್ನ ಎಲ್ಲರೂ ಟ್ಯಾಕಲ್ ಮಾಡಲ್ಲ. ಈಗ ನೀವು ಹೇಳಿದ್ರೆ ಅಲ್ಲ, ಸ್ಕೂಲ್ ಗೋಯಿಂಗ್ ಚೈಲ್ಡ್ ಚೆನ್ನಾಗಿರೋ ಮಕ್ಕಳನ್ನೇ ಬುಲಿ ಮಾಡ್ತಾರೆ, ಮಕ್ಕಳು ಬಿಡಲ್ಲ ಅಂತ. ಅದರಲ್ಲಿ ಅಪಿಯರೆನ್ಸ್ ಚೆನ್ನಾಗಿಲ್ಲ ನೋಡ್ಲಿಕ್ಕೆ ಅಥವಾ ಮಾತೆಲ್ಲ ಮೂಗಲ್ಲಿ ಮಾತಾಡೋ, ಈಗ ಸ್ಕೂಲ್ ಮಕ್ಕಳು

ಯಾವ ರೀತಿ ಮಾತಾಡ್ತವೆ, ಸೀಳು ಅಂಗಳಿದ್ರೆ ಅಂತ ಹೇಳಿದ್ರೆ, ಈಗ ಸಪೋಸ್ ಕಾಗೆ ಕಾಲು ಕಪ್ಪು ಅಂತ ಹೇಳಿದ್ರೆ ಆ ಮಕ್ಕಳು ಕಾಹೆ ಕಾಹು ಹಾಹು ಅಂತ ಹೇಳ್ತವೆ. ಸೊ ಈ ತರ ಮಾತಾಡಿದಾಗ ಫ್ರೆಂಡ್ಸ್ಗಳ ಮಧ್ಯ ಅಥವಾ ಬೇರೆ ಮಕ್ಕಳ ಮಧ್ಯ ಆ ಮಗು ಬುಲಿಯಿಂಗ್ಗೆ ಒಳಗಾಗುತ್ತೆ. ಆ ಮಗು ಸ್ವಲ್ಪ ಕೀಳರಿಮೆ ಅನ್ಸ್ಬೋದು, ಲೋ ಸೆಲ್ಫ್ ಎಸ್ಟೀಮು, ಸ್ಕೂಲ್ಗೆ ಹೋಗಕ್ಕೆ ಇಷ್ಟಪಡಲ್ಲ, ಸ್ಕೂಲಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗಕ್ಕೆ ಇಷ್ಟಪಡಲ್ಲ, ಓದ್ಲಿಕ್ಕೆ ಇಷ್ಟಪಡಲ್ಲ, ಅಕಾಡೆಮಿಕಲಿ ಹಿಂದೆ ಉಳಿದ್ಬಿಡುತ್ತೆ. ಸೊ ಒಂದಕ್ಕೊಂದು ಲಿಂಕ್ಡ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, 1.6 ಇಯರ್ಸ್ ಒಳಗಡೆ ಕರ್ಕೊಂಡು ಬನ್ನಿ. ಮ್ಯಾನೇಜ್ಮೆಂಟ್ ಮೂರು ಟೈಪ್ ಇರುತ್ತೆ. ಒಂದು ಪ್ರಾಪರ್ ಸರ್ಜಿಕಲ್ ಕರೆಕ್ಷನ್ ಬೈ

0: ಒಂದು ಗಾಯ ಮಾಡ್ಕೋತೀನಿ, ಒಂದು ಕಟ್ ಮಾಡ್ತೀನಿ, ಆ ಕಟ್ಟು ಒಣಗದ ಮೇಲೆ ಗಟ್ಟಿಯಾಗುತ್ತೆ, ಸುತ್ತಮುತ್ತಲಿನ ಚರ್ಮ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಅನ್ಸುತ್ತೆ, ಆ ಕಟ್ಟಾಗಿರೋ ಕಡೆ ಮಾತ್ರ ಹಾರ್ಡ್ ಇರುತ್ತೆ, ದಟ್ ಲೀವ್ಸ್ ಅ ಸ್ಕಾರ್. ಸೊ ಏನಾಗಿರುತ್ತೆ, ಸರ್ಜಿಕಲ್ ಕರೆಕ್ಷನ್ ಅಂದ್ರೆ ಅವರು ಅಲ್ಲಿ ಚುಚ್ಚಿ ಹೊಲ್ದಿರ್ತಾರಲ್ಲ ಅಲ್ಲಿ ಸ್ಕಾರ್ ಇರುತ್ತೆ. ಸ್ಕಾರ್ ಇರೋ ಡೆವಲಪ್ಮೆಂಟ್ಗೂ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಗೂ ವ್ಯತ್ಯಾಸ ಇರುತ್ತೆ. ಸೊ ಬೇರೆ ತಲೆ ದೊಡ್ಡದಾಗುತ್ತೆ, ಅಂಗಳ ದೊಡ್ಡದಾಗುತ್ತೆ, ಎಲ್ಲ ದೊಡ್ಡದಾಗುತ್ತೆ, ಬೆಳವಣಿಗೆ ಆಗ್ತಿರುತ್ತೆ. ಕಿರುನಾಲ್ಗೆ ಮಾತ್ರ ಅದೇ ರೇಟ್ ಅಲ್ಲಿ ಬೆಳವಣಿಗೆ ಆಗದೇನೆ ಇರಬಹುದು. ಹಾಗಾಗಿ ಏನಾಗುತ್ತೆ, ಗ್ಯಾಪ್ ಉಳ್ಕೊಳ್ಳುತ್ತೆ. ಈಗ ನಾವು ಪ ಅಂತ ಹೇಳಬೇಕಾದ್ರೆ ನಮ್ಮ ಕಿರುನಾಲ್ಗೆ ಹೋಗಿ ಹಿಂದ್ಗಡೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೋಸ್ಟೀರಿಯರ್ ಫೆರಿಂಜಲ್ ವಾಲ್ ಮುಟ್ಬೇಕಿಂಗೆ, ಕ್ಲೋಸ್ ಆಗ್ಬೇಕು, ಆಗ ಬಾಯಲ್ಲಿ ಬರುತ್ತೆ ಪ ಅಂತ. ಅದೇ ಮಾ ಹೇಳಬೇಕಾದ್ರೆ ಕಿರುನಾಲ್ಗೆ ಕೆಳಗ್ ಬಿಡ್ಬೇಕು, ಮುಚ್ಕೋಬಾರ್ದು, ಮಾ ಬಿಡ ಈ ತರ. ಸೊ ಬಾಯಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲ್ಗೆ ಮೇಲೆ ಹೋಗ್ಬೇಕು, ಮೂಗಲ್ಲಿ ಬರುವಂತ ಶಬ್ದಗಳು ಹೇಳಬೇಕಾದ್ರೆ ಕಿರುನಾಲ್ಗೆ ಕೆಳಗಿರ್ಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮ. ಸೊ ಏನಾಗ್ಬಿಡುತ್ತೆ, ಅವ್ರಿಗೆ ಸೀಳಿರೋದ್ರಿಂದ ಎಲ್ಲ ಮೂಗಲ್ ಬರ್ತಾ ಇರುತ್ತೆ. ಸೊ ಈ ಕರೆಕ್ಷನ್ ಆದಷ್ಟು ಬೇಗ ಆಗ್ಬೇಕು. ಇದಾದ್ಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಆಗ್ಬೇಕು, ನಮ್ಮಲ್ಲಿ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ಆಗ್ಬೇಕು, ಫೀಡಿಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅವ್ರಿಗೆ ಸರ್ಜರೀಸ್ಗಳನ್ನ ಕಮ್ಮಿ ಮಾಡ್ಬೋದು. ಒಂದೇ ಸರ್ಜರಿಗೆ ನಿಲ್ಲಲ್ಲ ಇದು, ದೊಡ್ಡವರಾದ್ಮೇಲೆ ಇನ್ನ ಸರ್ಜರೀಸ್ ಬೇಕಾಗ್ತದೆ, ಸೆಕೆಂಡ್ರಿ ತರ್ಷರಿ ಸರ್ಜರೀಸ್ ಬೇಕಾಗ್ತದೆ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸರ್ಜರೀಸ್ ಅವಾಯ್ಡ್ ಮಾಡಬಹುದು, ಅವನ್ನ ನಾರ್ಮಲ್ ಮಗುವಾಗಿ ಮಾಡಬಹುದು.
1: ಈಗ ಗಿರೀಶವ್ರೆ ತಾವು ಮಾತಾಡ್ತಾ ಹೇಳಿದ್ರಿ ಒಂದೇ ಸರ್ಜರಿಗೆ ನಿಲ್ಲಲ್ಲ, ಹೆಚ್ಚು ಹೆಚ್ಚು ಸರ್ಜರಿ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಾಗ್ತದೆ ಅಂತೆ. ಆವಾಗ ನಮ್ಮ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ ಇದು ಬಹಳ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಅಂತ, ಅಂದ್ರೆ ಬಡ ಬಗ್ಗರು ಏನ್ ಮಾಡ್ಬೇಕು?
0: ಆಕ್ಚುಲಿ ಸ್ಮೈಲ್ ಟ್ರೈನ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಅವರು ಮೊದಲನೇ ಸರ್ಜರಿನ ಫ್ರೀ ಆಗಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ರೀಚ್ ಆಗ್ಲಿ ಅಂದ್ಬಿಟ್ಟು ಸ್ಮೈಲ್ ಟ್ರೈನ್ ಅನ್ನೋರು ಫ್ರೀ ಸರ್ಜರೀಸ್ ಮಾಡ್ತಾ ಇದಾರೆ, ಮೊದಲನೇ ಸರ್ಜರಿ. ಸೊ ಮಕ್ಕಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಈಗ ಸೆಕೆಂಡ್ರಿ ಸರ್ಜರೀಸ್ ಎಲ್ಲ ಮಾಡಿಸ್ಬೇಕಂದ್ರೆ ದುಡ್ಡು ಖರ್ಚಾಗ್ತದೆ, ಬಟ್ ಅದನ್ನು ಅವ್ರೇನಾದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಬರೀತು ಅಂತ ಹೇಳಿದ್ರೆ, ಯಾರಾದರೂ ದಾನಿಗಳು ಲೈಕ್ ರೋಟರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ಗಳು ಫಂಡ್ ಮಾಡ್ಬೋದು ಅಥವಾ ಎಂ ಪಿ ಫಂಡ್ಸ್ ಇಂದನೋ ಅವ್ರಿಗೆ ನಮ್ಮಲ್ಲಿ ನಮ್ಗೆ ಎಲ್ಲಿ ಗೊತ್ತು ನಾವಲ್ಲಿ ಸಹಾಯ ಮಾಡ್ತೀವಿ ಅಥವಾ ಅವ್ರಿಗೆ ಸೋಷಿಯಲ್ ವರ್ಕರ್ ಕಡೆ ಕಳಿಸ್ತೀವಿ, ಅವ್ರು ಎಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಅಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ.
1: ಒಟ್ಟು ಈ ಮಕ್ಕಳಿಗೆ ಸರ್ಜರಿ ಅನ್ನೋದು ಅನಿವಾರ್ಯ ಅಂತ ಹೇಳ್ತೀವಿ.
0: ಸರ್ಜರಿ ಅನಿವಾರ್ಯ.
1: ಈಗ ಒಂದು ಕೊನೆಯದಾಗಿ ಗಿರೀಶ್ ಅವರೇ, ತಾವು ಮಾತಾಡ್ತಾ ಹೇಳಿದ್ರಿ ಜುಲೈ ತಿಂಗಳವನ್ನ ಈ ತರದ ಮಕ್ಕಳ ಒಂದು ಅನುಕೂಲತೆಗಾಗಿ ಫ್ರೀ ಚೆಕಪ್, ಅವರಿಗೆ ಒಂದು ಫ್ರೀ ಅನಾಲಿಸಿಸ್ ಮಾಡೋ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಕಸ್ಮಾತ್ ಆಗಿ ಬೇರೆ ಸಮಯದಲ್ಲಿ ಜನ ಬಂದು ತಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಒಂದು ಟ್ರೀಟ್ಮೆಂಟ್ ಸಾಧ್ಯ ಇದೆಯಾ?
0: ಬೇರೆ ಸಮಯದಲ್ಲಿ ಬಂದ್ರೆ ಮಿನಿಮಮ್ ಚಾರ್ಜಸ್ ತಗೋತೀವಿ. ನಮ್ದು JSS ವಾಕ್ಶ್ರವಣ ಸಂಸ್ಥೆ, ಸುತ್ತೂರು ಮಠದ್ದು, ಇದು ಮಠದಾಗಿರೋದ್ರಿಂದ ತುಂಬಾ ಚಾರ್ಜ್ ಮಾಡೋದೇ ಇಲ್ಲ ನಾವು, ತುಂಬಾ ಮಿನಿಮಲ್ ಚಾರ್ಜಸ್. ಒಂದು ಅಸೆಸ್ಮೆಂಟ್ಗೆ ಒಂದು 100 ರೂಪಾಯಿ ತಗೋಬಹುದು ಅಷ್ಟೇ. ಥೆರಪಿ ಸೆಷನ್ಗೆ ನೀವು ಬೆಂಗಳೂರಲ್ಲೆಲ್ಲ 1800 ರೂಪಾಯಿ, 2000, 1500 2000 ಒಂದು ಸೆಷನ್ಗೆ, ಮುಕ್ಕಾಲು ಗಂಟೆ ಸೆಷನ್. ವೆರಸ್ ನಾವು ಚಾರ್ಜ್ ಮಾಡೋದು ಬರೀ 75 ರೂಪಾಯಿ. ಅದನ್ನು ಮಠದ್ದು ಸಂಸ್ಥೆ ಯಾಕೆ ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಫ್ರೀಯಾಗಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಜನಕ್ಕೆ ಯಾವುದು ವ್ಯಾಲ್ಯೂ ಇರಲ್ಲ, ನಂಬಿಕೆನೆ ಬರಲ್ಲ. ಇವ್ರು ಫ್ರೀಯಾಗಿ ಕೊಡ್ತಾ ಇದಾರೆ, ಒಂದು ಮಿನಿಮಮ್ ವ್ಯಾಲ್ಯೂ ಆದ್ರೂ ಇಡಬೇಕು ಅಂತ ಹೇಳಿ ಸಂಸ್ಥೆ ಅದಿಟ್ಟಿದೆ. ಅಂಡ್ ಇದರಿಂದ ತುಂಬಾ ಜನ ಈಗ ಆಲ್ರೆಡಿ ಪ್ರೆಸೆಂಟ್ಲಿ ನಮ್ಮಲ್ಲಿ JSS ವಾಕ್ಶ್ರವಣ ಸಂಸ್ಥೆಯಲ್ಲಿ 50-60 ಕೇಸ್ ರೆಗ್ಯುಲರ್ ಆಗಿ ಥೆರಪಿ ತಗೋತಾ ಇದಾರೆ. ಕಂಟಿನ್ಯೂಸ್ಲಿ ತಿಂಗಳಿಗೆ 500 ಸೆಷನ್ಸ್ ಗಳು ನಡೀತಾ ಇದೆ ಥೆರಪಿ, 500 ಸೆಷನ್ಸ್. ಸೊ ಬಹಳ ಜನ ಉಪಯೋಗ ಪಡಿತಾ ಇದಾರೆ. ಇದರಲ್ಲಿ ಸೀಳು ತುಟಿ ಅಂಗಳು ಮಕ್ಕಳು ಸುಮಾರು ಜನ ಇದಾರೆ. ಸೊ ನೀವು ಅವರು ಜುಲೈ ತಿಂಗಳಲ್ಲಿ ಬಂದಾಗ ಫ್ರೀಯಾಗಿ ಅಸೆಸ್ಮೆಂಟ್ ಮಾಡ್ತೀವಿ, ಬೇರೆ ತಿಂಗಳಲ್ಲಿ ಬಂದಾಗ ಮಿನಿಮಮ್ ಚಾರ್ಜಸ್ ತಗೋತೀವಿ.
1: ಈಗ ಒಟ್ಟಿನಲ್ಲಿ ಈ ತರದ ಮಗು ಇರುವಂತಹ ಪಾಲಕರಿಗೆ ತಾವೇನ್ ಹೇಳಿಕೆ ಬಯಸ್ತೀರಿ?
0: ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮಗು ಕಂಡು ಬಂದಲ್ಲಿ ಹುಟ್ಟಿದ ತಕ್ಷಣ ನೀವು ತೋರಿಸಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸಿ, ಪ್ಲಾಸ್ಟಿಕ್ ಸರ್ಜನ್ ನ ಮೀಟ್ ಮಾಡಿ, ಆರ್ಥೋಡಾಂಟಿಸ್ಟ್ಗೆ ತೋರಿಸಿ, ಅಥವಾ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮ ಹತ್ರ ಬನ್ನಿ, ನಾವು ಎಲ್ಲರ ಹತ್ರನು ಕಳಿಸ್ತೀವಿ ಅಥವಾ ಅವ್ರು ಎಲ್ಲರ ಹತ್ರನು ಕಳಿಸ್ತಾರೆ. ಪ್ರೊಫೆಷನಲ್ಸ್ಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರ ಹತ್ರನು ಕಳಿಸ್ಬೇಕು, ಯಾರ್ಯಾರಿಂದ ಟ್ರೀಟ್ಮೆಂಟ್ ಬೇಕು ಮಗುಗೆ ಅಂತ. ಸೊ ಎಲ್ಲರ ಹತ್ರನು ಕಳಿಸ್ತೀವಿ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ಗೆ ಹೋಗಿ ಅದನ್ನ, ಓ ದೇವ್ರು ಮಾಡಿದ್ದು ಹೀಗೆ, ಅಥವಾ ನನ್ನ ಮಗು ಮುಂದೆ ಮಾತಾಡ್ತಾನೆ, ಅಥವಾ ಇವನಿಂಗೆ ಹುಟ್ಟಿದಾನೆ, ಏನ್ ಮಾಡಕ್ ಆಗಲ್ಲ ಇದು ಅಂತ ಅವ್ರಿಗವರೇ ಅನ್ಕೊಂಡು ಸುಮ್ನೆ ಇರೋದ್ಕಿಂತ ಅವರು ಹಾಸ್ಪಿಟಲ್ಗೆ ತೋರಿಸಿ ಕನ್ಸರ್ನ್ ತೋರಿಸಿದ್ರೆ ನಾವು ಸಹಾಯ ಮಾಡ್ತೀವಿ. ಮಗು ನಾರ್ಮಲ್ ಮೈನ್ ಸ್ಟ್ರೀಮ್ ಮಗು ಜೊತೆ ಬೆಳೆದು ನಾರ್ಮಲ್ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ.
1: ಧನ್ಯವಾದಗಳು ಡಾಕ್ಟರ್ ಗಿರೀಶ್ ಅವರೇ. ಎಷ್ಟೊಂದು ಜನ ಪಾಲಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಹಾಗಾಗಿ ಅವರು ಧಾರವಾಡದಲ್ಲಿ ಇರುವಂತಹ JSS ವಾಕ್ಶ್ರವಣ ಸಂಸ್ಥೆಗೆ ಭೇಟಿ ಕೊಟ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರವಾದ ಮಾಹಿತಿ ಲಭ್ಯ ಆಗ್ತದೆ. ಜೊತೆಗೆ ಮಗುವಿಗೆ ಉತ್ತಮ ಚಿಕಿತ್ಸೆ ಸಿಕ್ಕು ಮಗು ಕೂಡ ಸಾಮಾನ್ಯ ಮಗುವಿನಂತೆ ಒಂದು ಶಾಲೆಯಲ್ಲಿ ಓದಿ ಉತ್ತಮ ಪ್ರಜೆ ಆಗೋದ್ರಲ್ಲಿ ಸಹಕಾರಿ ಆಗ್ತದೆ. ಈ ತರದ ಮಗುವನ್ನ ಮೂಲೆ ಗುಂಪು ಮಾಡದೇನೆ ಅದಕ್ಕೂ ಒಂದು ಬದುಕನ್ನ ಕಲ್ಪಿಸಿಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಅಂತ ಹೇಳ್ತಾ ಈ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಸೀಳು ತುಟಿ ಅಂಗಳು ಈ ವಿಷಯ ಕುರಿತಂತೆ ಇದುವರೆಗೂ ಡಾಕ್ಟರ್ ಗಿರೀಶ್ ಕೆ ಸಿದ್ದರಾಜು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ

0: ಡಾಕ್ಟರ್ ರಜನಿಕಾಂತ್ ಅವರಿಂದ ಮಾಹಿತಿ.
1: ಹೃದಯಾಘಾತ ಎಂದರೆ ಹೃದಯದ ಒಂದು ಭಾಗಕ್ಕೆ ರಕ್ತ ಪೂರೈಕೆಯಲ್ಲಿ ಅಡ್ಡಿ ಉಂಟಾಗಿ ಅಲ್ಲಿನ ಹೃದಯದ ಜೀವಕೋಶಗಳು ಸಾಯೋದು ಎಂದರ್ಥ. ಇದಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ಆಗುವ ಪ್ಲಾಕ್. ಇನ್ನು ಕೆಲವೊಮ್ಮೆ ಇನ್ನೊಂದು ಕಡೆ ಆದ ಪ್ಲಾಕು ಛಿದ್ರವಾಗಿ ಮುಂದೆ ಹೋಗಿ ಸಣ್ಣ ರಕ್ತನಾಳವನ್ನು ಮುಚ್ಚಿಕೊಳ್ಳುವುದು. ಆಗ ರಕ್ತ ಕೊರತೆ ಮತ್ತು ಆಮ್ಲಜನಕದ ಕ್ಷೀಣತೆಯಿಂದ ಹೃದಯದ ಜೀವಕೋಶಗಳಿಗೆ ತೊಂದರೆಯಾಗುತ್ತದೆ. ರಕ್ತನಾಳಗಳ ಅಡ್ಡುಗಟ್ಟುವಿಕೆಯ 80-90% ಮಟ್ಟಕ್ಕೆ ತಲುಪುವವರೆಗೂ ಈ ಸಮಸ್ಯೆ ಅರಿವಿಗೆ ಬರುವುದಿಲ್ಲ. ಹೃದಯಾಘಾತವು ಪ್ರಪಂಚದಾದ್ಯಂತ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಸಾವನ್ನು ತರುವ ಪ್ರಮುಖ ಕಾರಣವಾಗಿದೆ. ಹೃದಯಾಘಾತ ಕಾಯಿಲೆ ಸಂಭವಿಸುವ 5 ಸಾವುಗಳಲ್ಲಿ ಒಂದಕ್ಕೆ ಕಾರಣವಾಗಿದೆ. ಮುಂಚೆ ಹೃದಯಾಘಾತ ಶ್ರೀಮಂತ ದೇಶಕ್ಕೆ ಮಾತ್ರ ಇತ್ತು. ಈಗ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೂ ಸಹಿತ ಹೃದಯದ ರಕ್ತನಾಳದ ಕಾಯಿಲೆ ಸಾವನ್ನು ಉಂಟು ಮಾಡುವ ಪ್ರಮುಖ ಕಾರಣವಾಗುತ್ತಿದೆ. ಮುಂಚೆ 1985-2015 ಹೃದಯಾಘಾತದಿಂದ ಸಾವು ದ್ವಿಗುಣಗೊಂಡಿದೆ. ಹೃದಯಾಘಾತವು ಸಾಮಾನ್ಯವಾಗಿ ಮುಂಚೆ 50-60 ವರ್ಷ ಆದವರಿಗೆ ಮಾತ್ರ ಆಗುತ್ತಿತ್ತು, ಆದರೆ ಈಗ ಸಣ್ಣ ವಯಸ್ಸಿನವರಿಗೂ ಸಹಿತ ಆಗಬಹುದು. ಇದಕ್ಕೆ ಪ್ರಮುಖವಾಗಿರುವ ಕಾರಣಗಳು ಅಂದರೆ ಮೊದಲಿಗೆ ಧೂಮಪಾನ, ನಿಯಂತ್ರಣವಿಲ್ಲದ ಮಧುಮೇಹ, ಕೊಲೆಸ್ಟ್ರಾಲ್ ಮತ್ತು ಕುಟುಂಬದ ಇತಿಹಾಸ, ಡಯಟಿನ ಕೊರತೆ, ವ್ಯಾಯಾಮದ ಕೊರತೆ ಅಥವಾ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡುವುದರಿಂದಲೂ ಸಹಿತ ಆಗಬಹುದು. ರಕ್ತದ ಒತ್ತಡ ಕಂಟ್ರೋಲಲ್ಲಿ ಇರಲದೇ ಇದ್ದಾಗ ಜೀವನ ಶೈಲಿ, ಮದ್ಯಪಾನ, ಇನ್ನು ಕೆಲವೊಮ್ಮೆ ಡ್ರಗ್ಸ್ ಮುಂತಾದಗಳಿಂದಲೂ ಸಹಿತ ಹೃದಯಾಘಾತವಾಗಬಹುದು. ಹೃದಯಾಘಾತದ ರೋಗ ಲಕ್ಷಣಗಳೆಂದರೆ ಏನು? ಹೃದಯಾಘಾತ ಆದಾಗ ನಿಮ್ಗೆ ಹೇಗೆ ಗೊತ್ತಾಗುತ್ತದೆ? ಮೊದಲಿಗೆ ಎದೆ ನೋವು ಶುರುವಾಗುತ್ತೆ. ಈ ಎದೆ ನೋವು ಒಮ್ಮೆಲೆ ಶುರುವಾಗುತ್ತದೆ. ವಿಶಿಷ್ಟವಾಗಿ ಈ ಎದೆ ನೋವು ಎಡೆಭಾಗದ ಎದೆಯಿಂದ ಎಡಗಡೆ ಕೈಗೆ ಮುಷ್ಟಿಯನ್ನು ಬಿಗಿದಾಗಿ ಹಿಡಿದುಕೊಂಡು ಎದೆ ನೋವನ್ನು ನಿಯಂತ್ರಿಸಲು ಕೊಳ್ಳುತ್ತಾರೆ. ಈ ಚಿಹ್ನೆಯನ್ನು ಹೃದಯಾಘಾತದ ಎದೆ ನೋವನ್ನ ಮುನ್ಸೂಚನೆ ಎಂದು ಸಹಿತ ತಿಳಿಯಬಹುದು. ಆದರೆ ಕೆಲವೊಮ್ಮೆ ಸರಿಸುಮಾರು 25% ಜನರಿಗೆ ಎದೆ ನೋವು ಅಥವಾ ಯಾವುದೇ ಇತರ ರೋಗ ಲಕ್ಷಣಗಳು ಇಲ್ಲದೆ ಸದ್ದಿಲ್ಲದೆ ಹೃದಯಾಘಾತ ಆಗುತ್ತದೆ. ಇದಕ್ಕೆ ಸೈಲೆಂಟ್ MI ಎನ್ನುತ್ತಾರೆ. ಮೇಲೆ ಹೇಳಿದಂತೆ ಇತರದ ಯಾವುದೇ ತೊಂದರೆ ಇದ್ದಾಗ ನೀವು ನಿಮ್ಮ ಹತ್ತಿರದಲ್ಲಿ ಇರುವ ದವಾಖಾನೆಗೆ ಬೇಗ ಹೋಗಬೇಕು. ಹೃದಯಾಘಾತ ಕಂಡುಹಿಡಿಯಲು ನಮ್ಮಲ್ಲಿ 3 ತರದ ಪರೀಕ್ಷೆಗಳಿವೆ. ಅವು ಯಾವುವು ಎಂದರೆ, ಮೊದಲನೆಯದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂದರೆ ವಿದ್ಯುತ್ ಲೇಖ, ಎರಡನೆಯದು ಎಕೋಕಾರ್ಡಿಯೋಗ್ರಾಫಿ, ಇದರಲ್ಲಿ ಹಾರ್ಟ್ ಅನ್ನು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಿಷಿನ್ ಇಂದ ನೋಡುತ್ತಾರೆ, ಅದರಲ್ಲಿ ಏನಾದರೂ ಏರುಪೇರು ಇದ್ದರೆ ಕಂಡುಹಿಡಿಯುತ್ತಾರೆ. ಮೂರನೆಯದು ರಕ್ತದ ಪರೀಕ್ಷೆ, ಇದರಲ್ಲಿ ಕ್ರಿಯಾಟಿನಿನ್ ಕೈನೇಸ್ ಮತ್ತು ಟ್ರೋಪೋನಿನ್ ಮಟ್ಟವನ್ನು ಅಳತೆ ಮಾಡಬಹುದು, ಅದರಿಂದಲೂ ಸಹಿತ ನಿಮಗೆ ಹೃದಯಾಘಾತ ಆಗಿದೆ ಎಂದು ಪತ್ತೆ ಹಚ್ಚಬಹುದು. ಹೃದಯಾಘಾತರ ECG ಮೇಲೆ 2 ತರ ವಿಭಾಗಿಸಬಹುದು, ಒಂದು ಸ್ಟೆಮಿ ಅಂತ, ಇನ್ನೊಂದು ನಾನ್ ಸ್ಟೆಮಿ ಅಂತ. ಸ್ಟೆಮಿಯು ಸ್ವಲ್ಪ ತೀವ್ರವಾಗಿರುತ್ತದೆ, ನಾನ್ ಸ್ಟೆಮಿ ಸ್ವಲ್ಪ ಕಡಿಮೆ ಪ್ರಮಾಣದ್ದು. ಒಮ್ಮೆ ನಿಮಗೆ ಹೃದಯಾಘಾತವಾಗಿದೆ ಎಂದು ಗುರುತಿಸಿದ ಮೇಲೆ ವೈದ್ಯರು ನಿಮಗೆ ತಕ್ಷಣವೇ ಆಮ್ಲಜನಕ, ಆಸ್ಪಿರಿನ್, ಕ್ಲೋಪಿಡೋರಲ್ ಮತ್ತು ಸ್ಟಾಟಿನ್ ಅನ್ನ ಮಾತ್ರೆಗಳನ್ನು ಕೊಡುತ್ತಾರೆ.
0: ಹೃದಯಾಘಾತ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ರಜನಿಕಾಂತ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
1: ಶಿವಣ್ಣ, ಹೇಗಿದ್ದೀರಿ?
2: ಓಹೋಹೋ, ಏನ್ ಸುಬಣ್ಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
1: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
2: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
1: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
2: ಏನು,
1: 2 ವರ್ಷದಲ್ಲಿ 2.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
2: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
1: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
2: ಓಹೋ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
1: ಹೆಸರೇ
2: ಹೇಳಂಗೆ, ಅದು ರೋಜ್ಗಾರ್ ಯೋಜನೆ ಅಂದ್ರೆ
1: ರೋಜ್ಗಾರ್ ಯೋಜನೆ. ಆದ್ರೆ ನಾವು ಇಷ್ಟು ದಿವಸಗಳೆಲ್ಲ

0: ಸಾಲ ನಾವು ಈ ಹಳ್ಳಿಲೆಲ್ಲ ಏನಂದು ಕೂತಿದ್ವಿ,
1: ಹೌದು
0: ರೋಜ್ಗಾರ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲೇ ಯೋಚನೆ ಮಾಡ್ತಾ ಇದ್ವಿ.
1: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
0: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
1: ಓಹೋ ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
0: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ ಯೋಜನೆ ಅಲ್ಲ ಇದು.
1: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
0: ಹೌದು,
1: ಇದು ಬೇರೆ ಯುವಕರಿಗೆ.
0: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
1: ಏನಂತದ್ದು ವಿಶೇಷತೆ ಇದರಲ್ಲಿ?
0: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ. ಹೌದಾ?
1: ಹೌದು ಹೌದು.
0: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
1: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರಿಗೂ ದುಡ್ಡು?
0: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
1: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ತನಕ ಬರೋದೇ ಇಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು.
0: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
1: ಹೌದಾ?
0: 99,446 ಕೋಟಿ.
1: ಇದು ಎಷ್ಟು? 2 ವರ್ಷದಲ್ಲಿ ಖರ್ಚು?
0: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು, ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
1: ಹೌದಾ?
0: ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಇದೆ ನೋಡಲ್ಲಿ.
1: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಪರ್ಣ ಇದು. ಎಫೆಕ್ಟಿವ್ ಡೇಟ್ ಅಂತ ಅದೇನೋ ಆಗಸ್ಟ್ 2025 31 ಜುಲೈ 2027.
0: 2 ವರ್ಷ
1: ಆಯ್ತಲ್ಲ,
0: 2 ವರ್ಷದ ಒಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
1: ಹೌದು,
0: ಅವರಿಗೆ 15,000 ರೂಪಾಯಿ ಕೊಡ್ತಾರೆ.
1: ನೋಡಪ್ಪ,
0: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ಕೊಡ್ತಾರೆ.
1: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
0: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಕೊಡೋದಕ್ಕೋಸ್ಕರ.
1: ಸರಿ ಸರಿ.
0: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಈ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ ಗಳು ಅಂತ ಕರೀತಾರಲ್ಲ, ಖರ್ಚು ವೆಚ್ಚ,
1: ಖರ್ಚು ವೆಚ್ಚ
0: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
1: ಹೌದು,
0: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ.
1: ನೋಡಪ್ಪ,
0: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರ.
1: ಉದ್ಯೋಗದಾತರು
0: ಇದಕ್ಕೆ ಮನಸ್ಸು ಮಾಡ್ಬೇಕೀಗ.
1: ಹೌದು ಹೌದು ಹೌದು.
0: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
1: ಹೌದು, ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇನೆ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
0: ಈಗ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
1: ಹೌದು,
0: ಡಿಗ್ರಿ ಮುಗಿಸಿದ ನಂತರ ಒಂದು ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದು ಕಂಪನಿ ನಾಳೆ ಒಂದು ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬಿಗೆ ಸೇರಿದಾಗ ಅವನಿಗೆ ಒಂದು ಕೊಡುವಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ 2 ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದು ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ DBT ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು,
1: ಹೌದು,
0: ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
1: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
0: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
1: ಹೌದು, ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳ ನುಂಗಿ ನೀರು ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ.
0: ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, ಮೂರು

0: ಮೂರುವರೆ ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
1: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತಾನು ಕೂಡ ಇರುತ್ತಲ್ಲ.
0: ಹೌದು ಹೌದು ಹೌದು.
1: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
0: ಹೌದು, ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
1: ಹೌದು ಹೌದು ಹೌದು.
0: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೇಳ್ತಾರೆ ಅದರಲ್ಲಿ
1: ಏನಂತೆ,
0: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
1: ಹೌದು ಹೌದು.
0: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
1: ಸರಿ,
0: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
1: ಸ್ಟೈಪೆಂಡ್ ಅಂತಾರಲ್ಲ ಹಂಗೆ ಸುಬಣ ಇದು.
0: ಹೌದು
1: ಅಲ್ವಾ?
0: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
1: ಹೌದೌದು.
0: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದಕ್ಕೆ ಹೇಳ್ತಾರೆ ಶಿವಣ್ಣಗಿರಲ್ಲಿ.
1: ಒಳ್ಳೆ ಒಳ್ಳೆ ಸ್ಕೀಮ್ ಆಯ್ತಲ್ಲ ಸುಬಣ. ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
0: ಹೌದು,
1: ಒಳ್ಳೆ ಕೆಲಸ.
0: ಅಂದ್ರೆ ಈಗ ಟ್ರೈನಿಂಗ್ ತಗೊಳ್ಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ಲ, ಅವ್ರೇನು ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ.
1: ಸರಿ ಸರಿ.
0: ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ. ಅದನ್ನೇ ನೋಡ್ತಾ ಇದ್ದಿದ್ ನಾನು.
1: ಹೌದಾ?
0: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ. ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
1: ಏನದು?
0: https://colon.pmvbry.epfinda.gov.in ಇದಕ್ಕೆ ಹೋಗಬಹುದು. ಇಲ್ಲ ಇನ್ನೂ ಒಂದಿದೆ, ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿಯಾದ್ರೂ ಕುಡಿಯೋಣ.
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
3: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
3: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ

0: ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 ಬಿಲಿಯನ್ ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್, ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ಧ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ಧವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ, ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ಧಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಖ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ.

0: ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋನ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋನ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ 3ನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 100.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರಮಾಧುರ್ಯ.

0: ಅಲಿಸಿದಿರಿ. ಆಕಾಶವಾಣಿ ಮಂಗಳೂರು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದೀಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಸ್ನೇಹಿತರೆ, ರೇಡಿಯೋ ಎಂಬುದು ಕೇವಲ ಒಂದು ಸಾಧನವಲ್ಲ, ಇದು ಕಾಲದ ನೆನಪುಗಳನ್ನು ಜೋಪಾನವಾಗಿಟ್ಟ ಸಂಗೀತದ ಖಜಾನೆಯೂ ಹೌದು, ಮನೆ ಮನೆಗೂ ತಲುಪಿಸುವ ಸಾಂಸ್ಕೃತಿಕ ಸೇತುವೆ. ಇಂತಹ ರೇಡಿಯೋದ ಅಲೆಗಳಲ್ಲಿ ದಶಕಗಳ ಕಾಲ ಅನುರಣಿಸಿದ ಒಂದು ಮಧುರ ಕಂಠವೆಂದರೆ ಅದು ಗಾನ ಸರಸ್ವತಿ ಎಸ್ ಜಾನಕಮ್ಮನವರದು. ಬೆಳಕಿನ ನಿಶಬ್ದವನ್ನು ಮಧುರಗೊಳಿಸಿದ ಧ್ವನಿ, ಸಂಜೆಯ ದಣಿವಿಗೆ ಸಾಂತ್ವನವಾದ ಧ್ವನಿ, ಮಕ್ಕಳ ಮುಗ್ಧತೆಗೆ ಜೀವಂತಗೊಳಿಸಿದ ಧ್ವನಿ, ಪ್ರೀತಿಗೆ ಪರಿಮಳವಾಗಿ, ವಿರಹಕ್ಕೆ ಕಣ್ಣೀರಾಗಿ, ಭಕ್ತಿಗೆ ಸಮರ್ಪಣೆಯಾದ ಧ್ವನಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಚಿತ್ರಸಂಗೀತದ ಈ ಅಪರೂಪದ ಗಾನಕೋಗಿಲೆಗೆ ಪ್ರೀತಿಯಿಂದ ನಮಿಸುತ್ತಾ ಇವರ ಸಂಗೀತ ಯಾನದೊಂದಿಗೆ ಸಾಗೋಣ.

1976ರಲ್ಲಿ ತೆರೆಕಂಡ ಬಯಲುದಾರಿ ಚಿತ್ರದ ಈ ಎವರ್ಗ್ರೀನ್ ಹಾಡಿಗೆ ಧ್ವನಿಯಾದವರು ಎಸ್ ಜಾನಕಿಯವರು. ಚಿ ಉದಯಶಂಕರ್ ಅವರು ಬರೆದ ಈ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಸಿಸ್ಟಲ ಶ್ರೀರಾಮಮೂರ್ತಿ ಜಾನಕಿ ಇವರು 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟಲ ಗ್ರಾಮದಲ್ಲಿ ಜನಿಸಿದವರು. ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾಗಿರುವ ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ತುಳು ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ತಮ್ಮ ವಿಶಿಷ್ಟ ಕಂಠಸಿರಿಯ ಮೂಲಕ ಸಂಗೀತ ಲೋಕದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದ್ದಾರೆ. ಸ್ವರದಲ್ಲಿ ಸರಸ್ವತಿಯನ್ನು ಆರಾಧಿಸುತ್ತಿದ್ದ ಇವರಿಗೆ ಶ್ರೀಕೃಷ್ಣನ ಮೇಲೆ ಅನನ್ಯ ಭಕ್ತಿ. ಇವರ ಪಾಲಿಗೆ ಶ್ರೀಕೃಷ್ಣನು ಕೇವಲ ದೇವರಲ್ಲ, ಸಂಗೀತಕ್ಕೆ ಸ್ಫೂರ್ತಿ ನೀಡಿದ ದೈವಿಕ ಶಕ್ತಿ ಎಂದೇ ನಂಬಿದ್ದರು. ಹಾಗಾಗಿ ಎಲ್ಲೇ ಹಾಡಲು ಹೋದರೂ ತಮ್ಮ ಜೊತೆಗೆ ಹಿಟ್ ಹಾಡುಗಳ ಪುಸ್ತಕ, ಹಾಗೆಯೇ ಶ್ರೀಕೃಷ್ಣನ ಫೋಟೋ ಕೂಡ ಇರುತ್ತಿತ್ತಂತೆ. 1977ರಲ್ಲಿ ಬಿಡುಗಡೆಯಾದ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಇವರು ಹಾಡಿದ ಕರೆದರೂ ಕೇಳದೆ ಈ ಹಾಡಿಗೆ ಶಹನಾಯಿ ವಾದನವನ್ನು ಸ್ವತಃ ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರೇ ನುಡಿಸಿದ್ದರು ಎಂಬುದು ವಿಶೇಷ.

ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಇವರು ತೆಲುಗಿನ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಎಸ್ ಜಾನಕಮ್ಮನವರು 17 ಭಾಷೆಗಳಲ್ಲಿ 48,000 ಹಾಡು ಹಾಡಿದ ಸಾಧಕಿಯಾದರೂ ಹಾಡಿದ ಹಾಡುಗಳ ಪೈಕಿ ಕನ್ನಡವೇ ಹೆಚ್ಚಿವೆ. ಇವರ ಗಾಯನದ ಅತಿ ದೊಡ್ಡ ಶಕ್ತಿಯೆಂದರೆ ಅವರ ಧ್ವನಿಯಲ್ಲಿದ್ದ ಏರಿಳಿತಗಳು. ಒಂದೇ ಕಂಠದಲ್ಲಿ 100 ಭಾವಗಳನ್ನು ಮೂಡಿಸಿದ ಎಸ್ ಜಾನಕಿಯವರು ಮಕ್ಕಳ ಮುಗ್ಧತೆಯನ್ನು ಸಹ ತಮ್ಮ ಸ್ವರದಲ್ಲಿ ಜೀವಂತಗೊಳಿಸಿದ ಅಪರೂಪದ ಗಾಯಕಿ.

0: ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ
1: ಸಾವಿರದ ಒಂಬೈನೂರ 1957 ಮೊದಲ ಚಿತ್ರಗೀತೆ ಹಾಡಿ ಹಿನ್ನೆಲೆ ಗಾಯಕಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು 1959 ವಿ ರಾಮ್ ಪ್ರಸಾದ್ ಎಂಬ ತಮ್ಮ ಇಷ್ಟದ ಸಂಗಾತಿಯೊಂದಿಗೆ ಮದುವೆಯಾಗ್ತಾರೆ. ಇವರ ಪತಿ ಇವರ ಗಾಯನಕ್ಕೆ ಅಪಾರವಾಗಿ ಬೆಂಬಲಿಸುತ್ತಾರೆ. ಹಾಗೆಯೇ ಪತಿಯ ಪ್ರೋತ್ಸಾಹ ಮತ್ತು ಮಗ ಮುರಳೀಕೃಷ್ಣ ಅವರ ಪ್ರೀತಿ ಇವರ ಬದುಕಿಗೆ ಆಧಾರ ಸ್ತಂಭಗಳಾಗಿತ್ತು. ಸ್ವಲ್ಪ ಕಾಲದ ನಂತರ ಇವರ ಅಗಲುವಿಕೆ ಇವರನ್ನು ಹಾಡಿನಿಂದ ಸ್ವಲ್ಪ ಸಮಯ ದೂರ ಇರಿಸಿದ್ದೂ ಇದೆ. ಎಸ್ ಜಾನಕಿ ಅವರ ಕನ್ನಡ ಗೀತೆಗಳ ಬಗ್ಗೆ ಮಾತನಾಡುವಾಗ ಸಂಗೀತ ಮಾಂತ್ರಿಕ ಇಳೆಯರಾಜ ಹಾಗೂ ಗಾನಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗಿನ ಜೋಡಿಯನ್ನು ಮರೆಯುವಂತಿಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ನೂರಾರು ಯುಗಳ ಗೀತೆಗಳು ಇಂದಿಗೂ ಕನ್ನಡಿಗರ ಮನಸ್ಸಲ್ಲಿ ಅಚ್ಚೊತ್ತಿದೆ. ಈಗ ಕೇಳಿ ಗೀತಾ ಚಿತ್ರದ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಧ್ವನಿಯಾದವರು, ಸಾಹಿತ್ಯ ಚೆ ಉದಯಶಂಕರ್, ಸಂಗೀತ ಇಳೆಯರಾಜಾ.

ಅತ್ಯುತ್ತಮ ಹಿನ್ನೆಲೆ ಗಾಯಕಿ ವಿಭಾಗದಲ್ಲಿ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, 30 ಹೆಚ್ಚು ರಾಜ್ಯ ಪ್ರಶಸ್ತಿಗಳು. ಇವರ ಅಪಾರ ಸಂಗೀತ ಸೇವೆಯನ್ನು ಪರಿಗಣಿಸಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ತಮಿಳುನಾಡು ಸರ್ಕಾರ ಕಲೆಗೆ ನೀಡುವ ಅತ್ಯುನ್ನತ ಗೌರವವಾದ ಕಲೈಮಾಮಣಿ ಪ್ರಶಸ್ತಿ ನೀಡಿತ್ತು. 2013 ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಮಾಡಿದ್ದು, ಆದರೆ ಇದು ಬಹಳ ತಡವಾಗಿ ಬಂದ ಗೌರವ ಎಂದು ನಯವಾಗಿಯೇ ಪ್ರಶಸ್ತಿಯನ್ನು ನಿರಾಕರಿಸಿದ್ದರು. ದಕ್ಷಿಣ ಭಾರತದ ಕಲಾವಿದರಿಗೆ ಸರಿಯಾದ ಸ್ಥಾನಮಾನ ಮನ್ನಣೆ ಸಿಗುತ್ತಿಲ್ಲ ಎಂಬುದೇ ಈ ದಿಟ್ಟ ನಿಲುವಿಗೆ ಕಾರಣವಾಗಿತ್ತು. ನನ್ನ ಹಾಡುಗಳನ್ನು ಜನರು ಸದಾ ಪ್ರೀತಿಸಿದ್ದಾರೆ. ಅಭಿಮಾನಿಗಳಿಂದ ಸಿಕ್ಕಿರುವ ಪ್ರೀತಿ ಮತ್ತು ಮೆಚ್ಚುಗೆಯೇ ನನಗೆ ಸಿಕ್ಕಿರುವ ಅತ್ಯುನ್ನತ ಪ್ರಶಸ್ತಿ ಎಂದಿದ್ದಾರೆ.

ಸುಮಾರು 6 ದಶಕಗಳ ಕಾಲ ಭಾಷೆಯ ಗಡಿಗಳನ್ನು ಮೀರಿ ಸಂಗೀತ ಪ್ರಿಯರ ಮನದಲ್ಲಿ ಗಾನ ಕೋಗಿಲೆಯಾಗಿ ಶಾಶ್ವತ ಸ್ಥಾನ ಪಡೆದವರು ಎಸ್ ಜಾನಕಮ್ಮನವರು. ದುರಾದೃಷ್ಟವಶಾತ್ ಇತ್ತೀಚೆಗಷ್ಟೇ, ಅಂದರೆ ಜುಲೈ 11, 2026 ತಮ್ಮ 88ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸುತ್ತಾರೆ. ಇವರ ಈ ಅಗಲುವಿಕೆಯಿಂದ ಭಾರತೀಯ ಸಂಗೀತ ಲೋಕಕ್ಕೆ ಅತೀವ ದುಃಖದ ಸಂಗತಿಯೇ ಸರಿ. ಎಸ್ ಜಾನಕಮ್ಮನವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಇವರು ಹಾಡಿರುವ ಸಾವಿರಾರು ಮಧುರ ಗೀತೆಗಳ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ಎಂದೆಂದಿಗೂ ಅಮರರಾಗಿದ್ದಾರೆ. ಇಂತಹ ಈ ಸ್ವರ ಸಾಮ್ರಾಜ್ಞಿಗೆ, ಎಸ್ ಜಾನಕಮ್ಮನವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುತ್ತಾ ಇಂದಿನ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಹಮ್ ಬಿ ಇನ್ಸಾನ್ ಹೇ ಚಿತ್ರಕ್ಕಾಗಿ ಅಮಿತ್ ಕುಮಾರ್ ಮತ್ತು ಆಲಿಶಾ ಚಿನಾಯ್ ಹಾಡಿದ ಅಂಜಾನ್ ಅವರ ಗೀತೆ ಇದು. ಸಂಗೀತ ಬಪ್ಪಿ ಲಹರಿ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಅಂಗಾರೆ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಈ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡತಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: Today, along as we build as an AI innovation hub that will bring together startup researchers, academies and industries to the development of AI solution in Karnataka. We are taking AI beyond research labs in everyday life, AI learning from the school level also. We are just looking as Karnataka's position India's technology capital. We are laying the foundation for AI first at the largest university, as I said, an ecosystem that will nurture the world-class riches and the next generation.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು, ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು, ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು, ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 70%

0: ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ಧ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೇ ಇದ್ದಲ್ಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು 7,27,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ

0: ಶಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಪಂಡಿತ್ ಕುಮಾರ್ ಗಂಧರ್ವ ಹಾಡಿರುವ ಭಜನ್ಗಳು. ಮೊದಲಿಗೆ ಕಬೀರ್ ದಾಸರ ರಚನೆ

0: ಕೊಟ್ಟಿದ್ದೀನಿ.
1: ಮತ್ತೆ?
0: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
0: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಹಲೋ,
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತು.

ನಮ್ಮ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಶಿಕ್ಷಕರು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್. 5:45 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ವಾಣಿ, ಕುಳಾಯಿಯ ಭರತ್ ಕುಮಾರ್ ಡಿ ಅವರ ಏಡಿ ಸಾಕಣೆ ಅನುಭವದ ಕುರಿತು ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಕನ್ನಡ ಚಿತ್ರಗೀತೆಗಳು, ರಾತ್ರಿ 8:00 ಯುವವಾಣಿ, ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳು, ಬಳಿಕ ಸೌಮ್ಯಶ್ರೀ ಕೆ ಅವರಿಂದ ದೇವರ ನಾಮಗಳು. 8:30 ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಸವಾಲುಗಳು ಮತ್ತು ಅವಕಾಶಗಳು, ಈ ವಿಚಾರವಾಗಿ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರಿಂದ ಭಾಷಣವಿದೆ. 9:15 ಸ್ಪಾಟ್ಲೈಟ್. 9:30 100.3 ಆಕಾಶವಾಣಿ ಟೆಲಿಕ್ವಿಜ್ನ 8ನೇ ಸಂಚಿಕೆ ಮೂಡಿಬರಲಿದೆ. ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ. ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಬಳಿಕ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ.

ಆತ್ಮೀಯ ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಇಂದು ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಜ್ನ 8ನೇ ಸಂಚಿಕೆ ಮೂಡಿಬರಲಿದೆ. ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ, ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಆಕಾಶವಾಣಿ ಮಂಗಳೂರು. ಈಗ ಸಮಯ 3:05:18. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಂಜೆಯ ಪ್ರಸಾರ 5 ಗಂಟೆಗೆ ಆರಂಭ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ಮೀಡಿಯಂ ವೇವ್ ತರಂಗಾಂತರ 275.5 ಮೀಟರ್ಸ್, 1089 ಕಿಲೋಹರ್ಟ್ಸ್, ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್. ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ರಾಜಾ ಹುಲಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಹಂಸಲೇಖ ಅವರ ಗೀತೆ.

ಚೈತ್ರದ ಪ್ರೇಮಾಂಜಲಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಹಾಡಿದ ಹಂಸಲೇಖಾ ಅವರ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಚಿಕ್ಕೆಜಮಾನ್ರು ಚಿತ್ರದಿಂದ, ಗಾಯಕರು ಎಸ್ ಜಾನಕಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ ಅವರದ್ದು.

ಚಿಕ್ಕ ಯಜಮಾನ್ರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಗಲಾಟೆ ಅಳಿಯಂದಿರು ಚಿತ್ರದ ಗೀತೆ. ಹಾಡಿರುವವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ದೇವಾ.

ಗಲಾಟೆ ಅಳೆಯಂದಿರು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಾಗಚಂದ್ರಿಕಾ ಹಾಡಿರುವ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ, ಗೀತರಚನೆ ಕೆ ಕಲ್ಯಾಣವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಯಜಮಾನ ಚಿತ್ರಕ್ಕಾಗಿ ದೇವನ್ ಮತ್ತು ನಂದಿತಾ ಹಾಡಿರುವ ಕೆ ಕಲ್ಯಾಣವರ ಗೀತೆ, ಸಂಗೀತ ರಾಜೇಶ್ ರಾಮನಾಥ್.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 5:45 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಆತ್ಮೀಯ ಕೇಳುಗರೆ, ಯೆನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಯೆನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಆಕಾಶವಾಣಿ ಮಂಗಳೂರು, ಸಮಯ 5:30:40. ಇದೀಗ ಸಂಸ್ಕೃತ ಪಾಠ. ಗುರುಗಳು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿ ಜಿ ಮತ್ತು ಶ್ರೇಯಾ ವಿ ನಾಯಕ್.

0: ನಮಸ್ತೆ ಗುರುವರ್ಯ.
1: ನಮಸ್ತೆ, ಉಪವಿಶಂತು. ಕುಶಲಂ ವಾ?
0: ಕುಶಲಂ ಗುರುವರ್ಯ.
1: ಪೂರ್ವತನ ಪಾಠಸ್ಯ ಸರ್ವಾನ್ ಶ್ಲೋಕಾನ್ ಸಮ್ಯಕ್ ಅಭ್ಯಾಸಂ ಕೃತವಂತೋ ವಾ?
0: ಆಂ, ಸಮ್ಯಕ್ ಅಭ್ಯಾಸಂ ಕೃತವಂತಃ. ಶ್ರೀಮನ್, ಅದ್ಯತನ ಶ್ಲೋಕಾನ್ ಪಾಠಯತಿ ವಾ?
1: ಆಂ, ಅದ್ಯ ಪ್ರಥಮತಃ ಭರ್ತೃಹರೇಃ ನೀತಿಶತಕಸ್ಯ ಶ್ಲೋಕಮೇಕಂ ಪಾಠಯಾಮಿ. ತಂ ಶ್ಲೋಕಂ ಲಿಖಂತು. ಪ್ರೀಣಾತಿ ಯಃ ಸುಚರಿತೈಃ ಪಿತರೌ ಸ ಪುತ್ರಃ, ಯದ್ಭರ್ತುರೇವ ಹಿತಮಿಚ್ಛತಿ ತತ್ಕಲತ್ರಂ. ಪ್ರೀ

0: ಯಃ ಸುಚರಿತೈಃ ಪಿತರೌ ಸ ಪುತ್ರಃ ಯದ್ಭರ್ತುರೇವ ಹಿತಮಿಚ್ಛತಿ ತತ್ಕಲತ್ರಂ ತನ್ಮಿತ್ರಮಾಪದಿ ಸುಖೇ ಚ ಸಮಕ್ರಿಯಂ ಯತ್ ಏತತ್ ತ್ರಯಂ ಜಗತಿ ಪುಣ್ಯಕೃತೋ ಲಭಂತೆ ತನ್ಮಿತ್ರಮಾಪದಿ ಸುಖೇ ಚ ಸಮಕ್ರಿಯಂ ಯತ್ ಏತತ್ ತ್ರಯಂ ಜಗತಿ ಪುಣ್ಯಕೃತೋ ಲಭಂತೆ. ಶ್ರೇಯ ಏಕದ ಪಠತು ಏತಂ ಶ್ಲೋಕಂ.
1: ಪ್ರೀಣಾತಿ ಯಃ ಸುಚರಿತೈಃ ಪಿತರೌ ಸ ಪುತ್ರಃ ಯದ್ಭರ್ತುರೇವ ಹಿತಮಿಚ್ಛತಿ ತತ್ಕಲತ್ರಂ ತನ್ಮಿತ್ರಮಾಪದಿ ಸುಖೇ ಚ ಸಮಕ್ರಿಯಂ ಯತ್ ಏತತ್ರಯಂ ಜಗತಿ ಪುಣ್ಯಕೃತೋ ಲಭಂತೆ.
2: ಶ್ರೀಮನ್, ಅತ್ರ ಮುಖ್ಯವಾಕ್ಯಂ ವದತು, ಅನಂತರಂ ವಯಮೇವ ಅನ್ವಯಾನುಸಾರಂ ಅರ್ಥಂ ವಕ್ತುಂ ಯಥಾಮಹೇ.
0: ಅತ್ರ ಮುಖ್ಯವಾಕ್ಯಂ ಏತತ್ ತ್ರಯಂ ಜಗತಿ ಪುಣ್ಯಕೃತೋ ಲಭಂತೆ. ಏತತ್ ತ್ರಯಂ ಜಗತಿ, ಅಸ್ಮಿನ್ ಪ್ರಪಂಚೆ ಪುಣ್ಯಕೃತಃ ಪುಣ್ಯಶಾಲಿನಃ ಅದೃಷ್ಟಶಾಲಿನಃ ಏವ ಲಭಂತೆ, ಪ್ರಾಪ್ನುವಂತಿ. ಏತತ್ ತ್ರಯಂ ಪ್ರಥಮತಃ ಪುತ್ರಃ, ದ್ವಿತೀಯತಃ ಕಲತ್ರಂ ಪತ್ನಿ, ತೃತೀಯತಃ ಮಿತ್ರಂ. ಶ್ರೇಯ ಇದಾನಿಂ ತ್ವಂ ವದ.
1: ವದಾಮಿ. ಯಃ ಸುಚರಿತೈಃ ಪಿತರೌ ಪ್ರೀಣಾತಿ ತಾದೃಶಃ ಪುತ್ರಃ ಸತ್ಪುತ್ರಃ ಏತಾದೃಶಂ ಸತ್ಪುತ್ರಂ ಕೇವಲಂ ಪುಣ್ಯವಂತಃ ಏವ ಪ್ರಾಪ್ನುವಂತಿ.
0: ಸಮ್ಯಕ್ ಉಕ್ತವತಿ. ಪಿತರೌ ನಾಮ ಮಾತಾ ಚ ಪಿತಾ ಚ. ಮಾತೃ ಪಿತೃ ತೋಷಣಂ ಪುತ್ರಸ್ಯ ಕರ್ತವ್ಯಂ. ಯಃ ಪುತ್ರಃ ಸ್ವ ಸುಚರಿತೈಃ ಸದಾಚಾರೈಃ ಸದ್ಗುಣೈಃ ಜನನೀ ಜನಕೌ ಪ್ರೀಣಯತಿ ಸಂತೋಷಯತಿ ಸಹ ಏವ ಸತ್ಪುತ್ರಃ. ಸಂಜಯ ಇದಾನಿಂ ತ್ವಂ ವದ, ಸತ್ ಕಳತ್ರಂ ಕಥಂ ಭವೇತ್ ಇತಿ.
2: ಯತ್ ಭರ್ತುರೇವ ಹಿತಮಿಚ್ಛತಿ ತತ್ ಕಳತ್ರಂ. ಶ್ರೀಮನ್, ಅತ್ರ ಪತ್ನಿ ಇತ್ಯರ್ಥೆ, ಕಳತ್ರಂ ಇತಿ ಶಬ್ದ ಅಸ್ತಿ ಕಿಲ? ಅತ್ರ ಕಳತ್ರಂ ಇತಿ ಶಬ್ದ ಕಥಂ ನಪುಂಸಕಲಿಂಗೇ ಭವತಿ?
0: ಅತ್ರ ಕಳತ್ರಂ ಇತಿ ಶಬ್ದಃ ನಿತ್ಯಂ ನಪುಂಸಕಲಿಂಗೇ ಭವತಿ. ಮಿತ್ರಂ ಶಬ್ದಃ ಅಪಿ ತಥೈವ. ಅತಃ ಅತ್ರ ಯತ್ ತತ್ ಇತಿ ನಿತ್ಯಸಂಬಂಧಿ ಶಬ್ದದ್ವಯಮಪಿ ನಪುಂಸಕಲಿಂಗೇ ಭವತಿ.
2: ಇದಾನಿಂ ಜ್ಞಾತಂ ಯತ್ ಭರ್ತುರೇವ ಹಿತಂ ಇಚ್ಛತಿ ಯಃ ಪತೇಃ ಏವ ಹಿತಂ ಯೋಗಕ್ಷೇಮಂ ಅಭಿಲಷತಿ ಸ ಏವ ಸತ್ಪತ್ನೀ ಭವತಿ. ಏತಾದೃಶೀಂ ಸತ್ಪತ್ನೀಮಪಿ ಅಸ್ಮಿನ್ ಜಗತೆ ಪುಣ್ಯಶಾಲಿನಃ ಲಭಂತೆ.
1: ಶ್ರೀಮನ್, ತೃತೀಯ ಪಾದಸ್ಯ ಅರ್ಥಂ ಅಹಂ ವದಾಮಿ. ಯತ್ ಅಪದಿ ಸುಖೇ ಚ ಸಮಕ್ರಿಯಂ ತತ್ ಮಿತ್ರಂ. ಯಃ ವಯಸ್ಯ ಸ್ವಮಿತ್ರಸ್ಯ ಆಪದಿ ಆಪತ್ಕಾಲೆ ಸುಖೇ ಚ ಸುಖಸಮಯೇ ಚ ಸಮಕ್ರಿಯಂ ಕರೋತಿ ತಾರತಮ್ಯಂ ವಿನಾ ಸಮಾನರೀತ್ಯಾ ಸಹಕರೋತಿ ತತ್ ಮಿತ್ರಂ ಸ ಏವ ಶ್ರೇಷ್ಠ ವಯಸ್ಯ ಭವತಿ.
2: ಶ್ರೀಮನ್, ಅತ್ರ ಪಿತರೌ ಇತಿ ದ್ವಿವಚನಂ ಕಥಂ? ಯತ್ರ ಕುತ್ರಾಪಿ ಪಿತೃದ್ವಯಂ ಭವತಿ ವಾ?
0: ನ ನ ನ, ಪಿತಾ ಏಕಃ ಏವ, ದ್ವಿತೀಯಾ ಮಾತಾ, ಮಿಲಿತ್ವಾ ಪಿತರೌ ಭವತಿ. ಮಾತಾ ಚ ಪಿತಾ ಚ ಪಿತರೌ ಇತಿ ವಿಗ್ರಹವಾಕ್ಯಂ. ಅತ್ರ ಏಕಶೇಷವೃತ್ತಿಃ ಭವತಿ. ತಾಯಿಯೂ ತಂದೆಯೂ ತಾಯಿ ತಂದೆಯರು ಇತ್ಯರ್ಥಃ. ಭವತು ಇದಾನಿಂ ದ್ವಿತೀಯ ಶ್ಲೋಕಂ ಲಿಖಂತು. ಪುತ್ರೀತಿ ಜಾತಾ ಮಹತೀಹ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ವಿತರ್ಕಃ. ಪುತ್ರೀತಿ ಜಾತಾ ಮಹತೀಹ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ವಿತರ್ಕಃ. ದತ್ವಾ ಸುಖಂ ಪ್ರಾಪ್ಸ್ಯತಿ ವಾನವೇತಿ ಕನ್ಯಾ ಪಿತೃತ್ವಂ ಖಲು ನಾಮ ಕಷ್ಟಂ. ದತ್ವಾ ಸುಖಂ ಪ್ರಾಪ್ಸ್ಯತಿ ವಾನವೇತಿ ಕನ್ಯಾ ಪಿತೃತ್ವಂ ಖಲು ನಾಮ ಕಷ್ಟಂ. ಸಂಜಯ ಏಕದಾ ತ್ವಂ ವಟತು.
2: ಪುತ್ರೀತಿ ಜಾತಾ ಮಹತೀಹ ಚಿಂತಾ ಕಸ್ಮೈ ಪ್ರದೇಯೇತಿ ಮಹಾನ್ ವಿತರ್ಕ ದತ್ವಾ ಸುಖಂ ಪ್ರಾಪ್ಸ್ಯತಿ ವಾನವೇತಿ ಕನ್ಯಾ ಪಿತೃತ್ವಂ ಖಲು ನಾಮ ಕಷ್ಟಂ.
1: ಶ್ರೀಮನ್, ಕಸ್ಯ ಕವೇಹಿ ಶ್ಲೋಕಃ ಅಯಂ?
0: ವಿಷ್ಣುಶರ್ಮಣಃ ಪಂಚತಂತ್ರಸ್ಯ ಮಿತ್ರಭೇದ ಇತಿ ತಂತ್ರಾತ್ ಏಷಃ ಶ್ಲೋಕಃ ಉದ್ಧೃತಃ. ಅತ್ರ ಕನ್ಯಾಪಿತೃತ್ವಂ ಖಲು ನಾಮ ಕಷ್ಟಂ ಇತಿ ಕನ್ಯಾಪಿತುಃ ಕನ್ಯಾಯಾಃ ಜನಕಸ್ಯ ಉದ್ಗಾರಮಿದಂ. ಪುತ್ರಸ್ಯ ಪಿತಾ ಚೇತ್ ಚಿಂತಾ ನಾಸ್ತಿ, ಕಿಂತು ಪುತ್ರ್ಯಾಃ ಪಿತಾ ಚೇತ್ ಮಹತೀ ಚಿಂತಾ ಜಾಯತೆ.
2: ಶ್ರೀಮನ್, ಪುತ್ರ್ಯಾಃ ಜನನೇನ ಕಾಕಾ ಚಿಂತಾ ಉದ್ಭವತಿ ಜನಕಸ್ಯ?
0: ಚಿಂತಾಯಾಃ ಕಾರಣಂ ವರ್ತತೆ. ಪ್ರಥಮತಃ ಕಸ್ಮೈ ಪ್ರದೇಯ ಇತಿ ಮಹಾನ್ ವಿತರ್ಕಃ. ವಿವಾಹಕಾಲೇ

0: ಸ್ವಪುತ್ರೀಂ ಕೀದೃಶಾಯ ಯೋಗ್ಯವರಾಯ ಪ್ರದಾತವ್ಯ ಇತಿ ವಿತರ್ಕಃ, ಚರ್ಚಾ ಪ್ರಾರಭ್ಯತೆ. ಅನಂತರಂ ದತ್ವಾ ಸುಖಂ ಪ್ರಾಪ್ಸ್ಯತಿ ವಾ ನ ವಾ ಇತಿ ಚಿಂತಾ.
1: ಶ್ರೀಮನ್, ವಿವಾಹಾರ್ಥಂ ವರಃ ಲಭ್ಯತೆ ಚೇತ್ ತತ್ರ ಕಾ ಚರ್ಚಾ ಚಿಂತಾ.
0: ಆಂ, ತತ್ರೈವ ಅಸ್ತಿ ಮಹತೀ ಚಿಂತಾ ಶಿರೋವೇದನ. ವಿವಾಹಾನಂತರಂ ಪತೇಹ ಕಾರಣಾತ್ ಅಥವಾ ಪತಿಗೃಹಸ್ಥಾನಾಂ ಕಾರಣಾತ್ ಸ್ವಪುತ್ರಿ ಸುಖಂ ಪ್ರಾಪ್ಸ್ಯತಿ ವಾ ನ ವಾ ಇತ್ಯೇವ ಮಹತೀ ಚಿಂತಾ. ಯೋಗ್ಯಃ ವರಃ ಚೇತ್ ಪುತ್ರೀಂ ಸಮ್ಯಕ್ ಪಶ್ಯತಿ, ಪುತ್ರಿ ಸುಖಂ ಅನುಭವತಿ ಸುಖೇನ ಜೀವತಿ, ನೋ ಚೇತ್ ಸದಾ ಕಷ್ಟಂ ಅನುಭವತಿ. ಹೀಗೆ ಒಂದು ಹೆಣ್ಣು ಮಗುವಿನ ಜನನವಾದೊಡನೆ ಅವಳ ತಾಯಿ ತಂದೆಯವರಿಗೆ ದೊಡ್ಡ ಚಿಂತೆ ಉಂಟಾಗುವುದು. ಭವತು, ಇದಾನಿಂ ತೃತೀಯಂ ಶ್ಲೋಕಂ ಲಿಖಂತು. ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢಃ ಪರಪ್ರತ್ಯಯನೇಯ ಬುದ್ಧಿಃ. ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢಃ ಪರಪ್ರತ್ಯಯನೇಯ ಬುದ್ಧಿಃ. ಶ್ರೇಯ, ಏಕದಾ ಏತಂ ಶ್ಲೋಕಂ ಪಠತು.
1: ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಸಂತಪರೀಕ್ಷಾ ನ್ಯತರದ್ಭಜಂತೆ ಮೂಢಪರ ಪ್ರತ್ಯಯನೀಯ ಬುದ್ಧಿಃ.
0: ಅತ್ರ ಕವಿಃ ಕಾಳಿದಾಸಃ ಪುರಾಣಕಾವ್ಯ ವಿಷಯೇ ನವ್ಯಕಾವ್ಯ ವಿಷಯೇ ಚ ಕಥಂ ವಿಮರ್ಶಾಂ ಕುರ್ಯುಃ ಸಹೃದಯಾಃ ಇತಿ ವದತಿ. ಪುರಾಣಂ ನಾಮ ಪುರಾತನಂ. ಇದಾನಿಂ ಪ್ರಥಮಪದಸ್ಯ ಅರ್ಥಂ ವದ ಸಂಜಯ.
2: ಕಸ್ಯಾಪಿ ಕವೇಃ ಕಾವ್ಯಂ ಪುರಾಣಂ ಪುರಾತನಂ ಇತ್ಯೇವ ಕಾರಣಾತ್ ಸರ್ವಂ ನ ಸಾಧು. ಹಳೆ ಕಾವ್ಯಗಳೆಲ್ಲವೂ ಪುರಾತನವಾದದ್ದು ಎಂಬ ಕಾರಣ ಮಾತ್ರದಿಂದ ಶ್ರೇಷ್ಠವಾದದ್ದು ಎಂದು ಪೂರ್ವಗ್ರಹ ಪೀಡಿತರಾಗಿ ವಾದಿಸುವುದು ಸರಿಯಲ್ಲ. ಅದು ಕೆಟ್ಟ ಕಾವ್ಯವೂ ಆಗಿರಬಹುದು, ಒಳ್ಳೆ ಕಾವ್ಯವೂ ಆಗಿರಬಹುದು.
0: ಏವಂ ದ್ವಿತೀಯ ಪಾದೇ ವದತಿ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ.
1: ಶ್ರೀಮನ್, ಅವದ್ಯಂ ನಾಮ ಕಿಂ?
0: ಅವದ್ಯಂ ನಾಮ ಕುತ್ಸಿತ ಇತ್ಯರ್ಥ, ಕೀಳಾದದ್ದು ಎಂದರ್ಥ.
2: ನವ್ಯಕಾವ್ಯಂ ಇತಿ ಕಾರಣಾತ್ ಸರ್ವಂ ನವ್ಯಕಾವ್ಯಂ ಅಸಾಧು ಕಾವ್ಯಂ ನ ಭವತಿ ಇತ್ಯರ್ಥ ಕಿಲ.
0: ಹಾ, ಹೌದು. ಹೊಸ ಕಾವ್ಯ ಎಂದ ಕೂಡಲೇ ಎಲ್ಲವೂ ಕೀಳು ಎಂಬ ಪೂರ್ವಗ್ರಹವೂ ಇರಬಾರದು. ನವ್ಯಕಾವ್ಯವು ಒಳ್ಳೆಯದೂ ಇರಬಹುದು, ಕೆಟ್ಟದ್ದೂ ಇರಬಹುದು.
1: ಶ್ರೀಮನ್, ತರ್ಹಿ ಕಾವ್ಯಂ ಕಥಂ ವೃಷ್ಟವ್ಯಂ? ಯಾವ ದೃಷ್ಟಿಕೋನದಿಂದ ಕಾವ್ಯವನ್ನು ಸ್ವೀಕರಿಸಬೇಕು?
0: ಕಾಳಿದಾಸಃ ವದತಿ ಸಂತಃ ಪರೀಕ್ಷ್ಯ ಅನ್ಯತರದ್ ಭಜಂತೆ. ಸಂತಃ ಸಜ್ಜನಾಃ ವಿಮರ್ಶಕಾಃ ಸಹೃದಯಾಃ ಪುರಾಣಕಾವ್ಯಂ ವಾ ನವ್ಯಕಾವ್ಯಂ ವಾ ಪೂರ್ವಗ್ರಹದೃಷ್ಟಿಂ ವಿನಾ ಸಮ್ಯಕ್ ಪರೀಕ್ಷ್ಯ ಪರಿಶೀಲ್ಯ ವಿಮೃಶ್ಯ ಅನ್ಯತರತ್ ಭಜಂತೆ, ಅರ್ಥಾತ್ ಉತ್ತಮಾಂಶಾನ್ ಏವ ಸ್ವೀಕುರ್ವಂತಿ.
2: ಶ್ರೀಮನ್, ಓಲ್ಡ್ ಇಸ್ ಗೋಲ್ಡ್ ಇತಿ ಉಕ್ತಿಃ ಏವ ಪೂರ್ವಗ್ರಹ ಪೀಡಿತ ಕಿಲ?
0: ಸತ್ಯಂ, ಅತಃ ಏವ ಕವಿಃ ವದತಿ ಮೂಢಃ ಪರಪ್ರತ್ಯಯನೇಯ ಬುದ್ಧಿಃ ಇತಿ. ಮೂರ್ಖಃ ಸ್ವಪ್ರಜ್ಞಾಂ ವಿನಾ ಅನ್ಯೈಃ ಉಕ್ತಮೇವ ಅಂಗೀಕುರ್ವಂತಿ.
1: ಸ್ವಂತ ಬುದ್ಧಿಯಿಂದ ವಿಮರ್ಶೆ ಮಾಡದೆ ಬೇರೆಯವರು ಹೇಳಿದ್ದನ್ನು ಮಾತ್ರ ನಂಬಿ ನಿಜಾರ್ಥದಲ್ಲಿ ಮೂರ್ಖರಾಗುತ್ತಾರೆ.
2: ಪರಪ್ರತ್ಯಯನೆಯ ಬುದ್ಧಿ ನಾಮ ಬೇರೆಯವರ ಅಭಿಪ್ರಾಯವನ್ನು ನಂಬುವ ಬುದ್ಧಿಯುಳ್ಳವರೆಂದರ್ಥವಲ್ಲವೇ?
0: ಸತ್ಯಂ, ಅತಃ ಏವ ಮೂಢ ವಿಷಯೇ ವೇದವ್ಯಾಸಃ ಅಪಿ ವದತಿ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರಂ ಕರೋತಿ ಕಿಂ ಇತಿ.
1: ಶ್ರೀಮನ್, ಪರಪ್ರತ್ಯಯನೆಯ ಬುದ್ಧಿ ಇತ್ಯರ್ಥ ಕಥಂ ವಿಗ್ರಹವಾಕ್ಯಂ?
0: ಪರಪ್ರತ್ಯಯನೆಯ ಬುದ್ಧಿ ಯಸ್ಯ ಸಃ ಇತಿ ವಿಗ್ರಹವಾಕ್ಯಂ, ಅತ್ರ ಬಹುರ್ವೀಹಿ ಸಮಾಸಃ ಭವತಿ. ಭವತು, ಇದಾನಿಂ ಶ್ಲೋಕಾನಾಂ ವ್ಯಾಕರಣಾಂಶಂ ಏಕದಾ ಪಶ್ಯಾಮಃ. ಪ್ರಥಮ ಶ್ಲೋಕೆ ಯದ್ಭರ್ತುರೇವ ಯದ್ಭರ್ತುರೇವ ಇತಿ ಶಬ್ದಸ್ಯ ಸಂಧಿವಿಭಜನಂ ಕಥಂ ಭವತಿ? ಶ್ರೇಯಾ, ತ್ವಂ ವದ.
1: ಯದ್ಭರ್ತುಃ ಪ್ಲಸ್ ಏವ ಯದ್ಭರ್ತುರೇವ, ಅತ್ರ ವಿಸರ್ಗಸಂಧಿ ಭವತಿ.
0: ಸಮೀಚೀನಂ. ಇಚ್ಛತಿ ಇತಿ ಕ್ರಿಯಾಪದಸ್ಯ ಲಕಾರ ಪುರುಷ ವಚನಂ. ಸಂಜಯ, ತ್ವಂ ವದ.
2: ಲಟ್ ಲಕಾರ ಪ್ರಥಮ ಪುರುಷ ಏಕವಚನ.
0: ಸಮೀಚೀನಮಸ್ತಿ. ಲಭಂತೆ ಅತ್ರ ಕಃ ಲಕಾರ? ಶ್ರೇಯ, ತ್ವಂ ವದ.
1: ಲಭಂತೆ ಅತ್ರ ಆತ್ಮನೇಪದಿ ಲಟ್ ಲಕಾರ ಭವತಿ.
0: ಉತ್ತಮಂ. ಸಂಜಯ, ಏಕದ ಪ್ರಯತ್ನಂ ಕರೋತು. ಲಭತೆ ಇತಿ ಕ್ರಿಯಾಪದಂ ಸರ್ವಪುರುಷ ವಚನೇಷು ವದ.
2: ಲಭತೆ ಲಭೇತೆ ಲಭಂತೆ ಲಭಸೆ ಲಭೇತೆ ಲಭಧ್ವೆ ಲಭೆ ಲಭಾವಹೆ ಲಭಾಮಹೆ.
0: ಉತ್ತಮಂ. ಅನಂತರಂ ಪುತ್ರೀತಿ ಪುತ್ರೀತಿ ಅತ್ರ ಕಃ ಸಂಧಿ ಭವತಿ? ಶ್ರೇಯಾ,

ಸಂಸ್ಕೃತ ಪಾಠ ಪ್ರಸಾರವಾಯಿತು. ಗುರುಗಳು ಬಿ ಮುರಾರಿ, ವಿದ್ಯಾರ್ಥಿಗಳು ಸಂಜಯ್ ಟಿಜಿ ಮತ್ತು ಶ್ರೇಯಾ ವಿ ನಾಯಕ್.

ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ದಿಲ್ ಲಗಾಲಿಯಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಸಮೀರ್ ಅವರ ಗೀತೆ. ಸಂಗೀತ ನದೀಮ್ ಶ್ರವಣ್.

ಧಡ್ಕನ್ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಹಾಡಿದ ಸಮೀರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ನದೀಮ್ ಶ್ರವಣ್. ಇದೀಗ ಬಾದ್ಶಾ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಹಾಗೂ ಅಭಿಜಿತ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಅನು ಮಲ್ಲಿಕ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 7:45 ಇನ್ನಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು ಈ ಸಾಯಂಕಾಲ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಕುಳಾಯಿಯ ಭರತ್ಕುಮಾರ್ ಡಿ ಅವರ ಏಡಿ ಸಾಕಣೆ ಅನುಭವದ ಕುರಿತು ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿ, ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳು, ನಂತರ ಸೌಮ್ಯಶ್ರೀ ಕೆ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಗೌತಮ್ ಬಿ. 8:30 ಭಾಷಣ, ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಸವಾಲುಗಳು ಮತ್ತು ಅವಕಾಶಗಳು, ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರಿಂದ ಭಾಷಣ ಕೇಳುವಿರಿ. 9:15 ಸ್ಪಾಟ್ಲೈಟ್, 9:30 100.3 ಆಕಾಶವಾಣಿ ಟೆಲಿಕ್ವಿಸ್, 8 ಸಂಚಿಕೆ ಪ್ರಸಾರವಾಗುವುದು. ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಬಳಿಕ ಚಿತ್ರಗೀತೆಗಳು, 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ 15 ಬುಧವಾರ ಬೆಳಗ್ಗೆ 6:10 ವಂದನ, 6:30 ಚಿಂತನ, ರಾಧಾಕೃಷ್ಣ ಕಲ್ಚಾರ್ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, ಯುಎಎಚ್ಎಸ್ ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡ್ಯಾಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಕಾವ್ಯಯಾನ 66 ಸಂಚಿಕೆ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಮಧೂರು ಮೋಹನ ಕಲ್ಲೂರಾಯ. 8:45 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:00 ಚಿತ್ರಗೀತೆಗಳು, 9:30 ನಯಿ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲಡೀಸ್, ಎಸ್ಎಂಎಸ್ಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 11:00 ಹಿಂದಿ ಚಿತ್ರಗೀತೆಗಳು, 11:30 ಶಾಸ್ತ್ರೀಯ ಸಂಗೀತ.

ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಸೆಣಬಿನ ಉಡುಪುಗಳನ್ನು ಧರಿಸುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಸಜ್ಜಾಗುತ್ತಿದ್ದಾರೆ. ಜಾಗತಿಕ ಕ್ರೀಡಾರಂಗ ಕೇವಲ ಕ್ರೀಡಾ ಕೌಶಲ್ಯದ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರದೆ ರಾಷ್ಟಗಳು ತಮ್ಮ ಸಾಂಸ್ಕೃತಿಕ ವಿಶೇಷತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಜಗತ್ತಿಗೆ ಪರಿಚಯಿಸುವ ಪ್ರಮುಖ ಮಾಧ್ಯಮವಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ವೈಪರೀತ್ಯದಂತಹ ಜಾಗತಿಕ ಸವಾಲುಗಳಿಗೆ ಪರಿಸರ ಸ್ನೇಹಿ ಜವಳಿ ತಂತ್ರಜ್ಞಾನದ ಮೂಲಕ ಭಾರತವು ಅತ್ಯುತ್ತಮ ಪರಿಹಾರವನ್ನು ಪ್ರಸ್ತುತಪಡಿಸಿದೆ. ಸ್ಕಾಟ್ಲೆಂಡಿನ ಗ್ಲಾಸ್ಗೋದಲ್ಲಿ ಇದೇ 23ರಿಂದ ಆಗಸ್ಟ್ 2ರವರೆಗೆ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ಭಾರತೀಯ ತಂಡದ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗಾಗಿ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟೀಯ ಸೆಣಬಿನ ಮಂಡಳಿಯು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೆಣಬು ಮತ್ತು ವೆಸ್ಕೋಸ್ ಮಿಶ್ರಿತ ಉಡುಪುಗಳನ್ನು ಸಿದ್ದಪಡಿಸಿದೆ. ಇದು ಅಂತಾರಾಷ್ಟೀಯ ಕ್ರೀಡಾಕೂಟವೊಂದರಲ್ಲಿ ಸೆಣಬು ಆಧಾರಿತ ಉಡುಪುಗಳನ್ನು ಪ್ರದರ್ಶಿಸುತ್ತಿರುವ ಮೊದಲ ಐತಿಹಾಸಿಕ ಸಂದರ್ಭವಾಗಿದೆ. ಈ ನೂತನ ಮತ್ತು ಕ್ರಾಂತಿಕಾರಿ ಉಪಕ್ರಮದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನ ಮತ್ತು ಜಾಗತಿಕ ಪರಿಸರ ಸಂರಕ್ಷಣೆಯ ಬದ್ಧತೆಯಿಂದ ಪ್ರೇರಿತವಾಗಿದೆ. ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಅವರ ನೇತೃತ್ವದಲ್ಲಿ ರಾಷ್ಟೀಯ ಸೆಣಬಿನ ಮಂಡಳಿಯು ಸೆಣಬಿನ ಮೌಲ್ಯವರ್ಧಿತ ಮತ್ತು ವೈವಿಧ್ಯಮಯ ಪ್ರಾಯೋಗಿಕ ಬಳಕೆಯನ್ನು ಉತ್ತೇಜಿಸಲು ಸಕ್ರಿಯವಾಗಿ ಶ್ರಮಿಸುತ್ತಿದೆ. ಸಾಂಪ್ರದಾಯಿಕವಾಗಿ ಕೇವಲ ಚೀಲಗಳು ಮತ್ತು ಹಗ್ಗಗಳ ತಯಾರಿಕೆಗೆ ಮಾತ್ರ ಸೀಮಿತವಾಗಿದ್ದ ಸೆಣಬನ್ನು ಇದೀಗ 100ಕ್ಕೆ 100ರಷ್ಟು ಜೈವಿಕ ವಿಘಟನೀಯ ಅಂದರೆ ಬಯೋಡಿಗ್ರೇಡಬಲ್ ಉಡುಪನ್ನಾಗಿ ಪರಿವರ್ತಿಸಿರುವುದು ಭಾರತೀಯ ಜವಳಿ ಕ್ಷೇತ್ರದ ಅದ್ಭುತ ಸಾಧನೆಯಾಗಿದೆ. ಪೆಟ್ರೋಲಿಯಂ ಆಧಾರಿತ ಕೃತಕ ನೂಲುಗಳಿಗೆ ಪರ್ಯಾಯವಾಗಿ ಈ ನೈಸರ್ಗಿಕ ನಾರನ್ನು ಕ್ರೀಡಾ ಉಡುಪುಗಳಲ್ಲಿ ಬಳಸಿರುವುದು ಪರಿಸರ ಪ್ರಜ್ಞೆಯ ಜಾಗತಿಕ ಜಾಗೃತಿಗೆ ಭಾರತದ ಕೊಡುಗೆಯಾಗಿದೆ. ಈ ಐತಿಹಾಸಿಕ ಕ್ರೀಡಾ ಉಡುಪುಗಳ ಅನಾವರಣ ಮತ್ತು ಬೀಳ್ಕೊಡುಗೆ ಸಮಾರಂಭವು ಕಳೆದ ಜುಲೈ 7ರಂದು ನವದೆಹಲಿಯಲ್ಲಿ ಅತ್ಯಂತ ವೈಭವದಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಕ್ರೀಡಾ ರಾಜ್ಯ ಸಚಿವ ಶ್ರೀಮತಿ ರಕ್ಷಾ ಖಂಡ್ಸೆ ಮತ್ತು ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಸಿದ್ಧ ಕ್ರೀಡಾಪಟು ಪಿಟಿ ಉಷಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟು 124 ಸದಸ್ಯರನ್ನ ಒಳಗೊಂಡ ಭಾರತೀಯ ತಂಡದಲ್ಲಿ 78 ಪುರುಷ ಮತ್ತು 46 ಮಹಿಳಾ ಕ್ರೀಡಾಪಟುಗಳಿದ್ದು ಇವರೆಲ್ಲರೂ ಗ್ಲಾಸ್ಗೋದಲ್ಲಿ ಭಾರತದ ಹಸಿರು ಸಂದೇಶವನ್ನು ಸಾರಲಿದ್ದಾರೆ. ಈ ಯೋಜನೆಗಾಗಿ

ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸಹಕಾರ ಕ್ರೀಡಾ ಮತ್ತು ಪರಿಸರ ಸ್ನೇಹಿ ಉದ್ಯಮದ ನಡುವಿನ ಅದ್ಭುತ ಹೊಂದಾಣಿಕೆಗೆ ಸಾಕ್ಷಿಯಾಗಿದೆ. ಈ ನವೀನ ಉಪಕ್ರಮದ ಹಿಂದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಶ್ರಮ ಅಡಗಿದೆ. ರಾಷ್ಟೀಯ ಸೆಣಬಿನ ಮಂಡಳಿಯು ಕೋಲ್ಕತ್ತಾದ ಗ್ಲೋಸ್ಟರ್ ಜೂಟ್ ಮಿಲ್ಸ್ನ ಕೈಗಾರಿಕಾ ಸಹಯೋಗದೊಂದಿಗೆ ಈ ವಿಶೇಷ ಬಟ್ಟೆಯನ್ನು ಅಭಿವೃದ್ಧಿಪಡಿಸಿದೆ. ತದನಂತರ ನವದೆಹಲಿಯ ಪ್ರತಿಷ್ಠಿತ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ ಆಧುನಿಕ ಕ್ರೀಡಾ ಅಗತ್ಯತೆಗಳಿಗೆ ತಕ್ಕಂತೆ ಈ ಉಡುಪುಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸಗೊಳಿಸಿದೆ. ಈ ಜಾಗತಿಕ ಪ್ರದರ್ಶನವು ಭಾರತದ ಸೆಣಬಿನ ಉದ್ಯಮಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಹೊಸ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದು ರಾಷ್ಟೀಯ ಸೆಣಬಿನ ಮಂಡಳಿಯ ಸೆಣಬು ವೈವಿಧೀಕರಣ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿದ್ದು, ಜಾಗತಿಕ ಜವಳಿ ವಲಯದಲ್ಲಿ ನೈಸರ್ಗಿಕ ನಾರುಗಳಿಗೆ ಬೇಡಿಕೆಯನ್ನು ಹೆಚ್ಚಿಸಲಿದೆ. ಭಾರತದ ಗ್ರಾಮೀಣ ಆರ್ಥಿಕತೆ ಹಾಗೂ ದೇಶದ ಬೆನ್ನೆಲುಬಾಗಿರುವ ಸೆಣಬು ಬೆಳೆಯುವ ರೈತರ ಸಬಲೀಕರಣವೇ ಈ ಯೋಜನೆಯ ಅತ್ಯಂತ ಪ್ರಮುಖ ಮತ್ತು ಆಶಾದಾಯಕ ಅಂಶವಾಗಿದೆ. ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಸೆಣಬಿಗೆ ಜಾಗತಿಕ ವೇದಿಕೆಯಲ್ಲಿ ಇಂತಹ ಉನ್ನತ ಗೌರವ ಮತ್ತು ಮೌಲ್ಯ ದೊರೆತಿರುವುದು ರೈತರ ಆದಾಯ ಹೆಚ್ಚಳಕ್ಕೆ ನೆರವಾಗಲಿದೆ. ಕ್ರೀಡಾಪಟುಗಳು ಧರಿಸುವ ಪ್ರತಿ ಧಿರಿಸಿನಲ್ಲೂ ಭಾರತೀಯನ ರೈತನ ಶ್ರಮ ಮತ್ತು ದೇಶದ ಹೆಮ್ಮೆ ಅಡಗಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಕೇವಲ ಪದಕಗಳಿಗಾಗಿ ಸ್ಪರ್ಧಿಸುತ್ತಿಲ್ಲ, ಬದಲಿಗೆ ಸುಸ್ಥಿರ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜವಾಬ್ದಾರಿಯ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದ್ದಾರೆ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನದ ಸಮ್ಮಿಲನದ ಮೂಲಕ ಭಾರತ ಹಸಿರು ಜಗತ್ತಿನ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿದೆ ಎಂಬುದನ್ನು ಈ ಉಪಕ್ರಮ ಸಾಬೀತುಪಡಿಸಿದೆ. ಇದುವರೆಗೂ ಅವಲೋಕನ ಕೇಳಿದ್ದೀರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15.
0: ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೇ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ

ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30ರಿಂದ 10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ 3 ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ 3 ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, 3 ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ 1-2 ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ.
ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು

0: ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8 ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಎಜಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0822225533.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
6: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
5: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
6: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
5: ಇಂದೇ ಕರೆ ಮಾಡಿ 9483631852.
6: ಮತ್ತೊಮ್ಮೆ 9483631852.
5: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು.
6: ಬದಿಯಡ್ಕ, ಉಪ್ಪಳ, ಕಾಂಜನ್ಗಡ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಏಡಿ ಸಾಕಣೆಯ ಅನುಭವದ ಕುರಿತು ಕುಳಾಯಿಯ ಭರತ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ.
3: ಮೀನುಗಾರಿಕಾ ಕ್ಷೇತ್ರವು ಇಂದು ಆಹಾರ ಭದ್ರತೆಯ ಜೊತೆಗೆ ಉದ್ಯೋಗ ಮತ್ತು ಆದಾಯ ಸೃಷ್ಟಿಸುವ ಪ್ರಮುಖ ವಲಯವಾಗಿ ಬೆಳೀತಾ ಇದೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮಾರುಕಟ್ಟೆ ಬೇಡಿಕೆ ಮತ್ತು ಉತ್ತಮ ಬೆಲೆಯನ್ನು ಹೊಂದಿರುವ ಏಡಿ ಸಾಕಾಣಿಕೆ ಉದ್ಯಮವು ಕೂಡ ಒಂದು. ದೇಶೀಯ ಮಾರುಕಟ್ಟೆಯಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಉತ್ತಮ ಬೇಡಿಕೆ ಇರುವ ಏಡಿಗಳನ್ನು ಯಶಸ್ವಿಯಾಗಿ ಬೆಳೆಸುತ್ತಿರುವ ಯುವ ಉದ್ಯಮಿ ಕುಳಾಯಿಯ ಭರತ್ ಕುಮಾರ್ ಅವರು ನಮ್ಮ ಜೊತೆ ಇವತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೀನುಗಾರಿಕೆಯಿಂದ ಭಿನ್ನವಾಗಿ ಈಗ ನೀವು ಏಡಿ ಸಾಕಾಣಿಕೆಯನ್ನು ನಿಮ್ಮ ಉದ್ಯಮವಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು ಕಾರಣ?
4: ಮ್ಯಾಮ್, ಒಂದು ಹೇಳಬೇಕಂದ್ರೆ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಓದೋ ವಿಷಯ. ಬಟ್ ಅಲ್ಲಿಂದ ಬಂದ್ಬಿಟ್ಟು ಏಡಿ ಸಾಕಣೆ ನೋಡಿದ್ದೆ. ಆ ನೋಡಿ ಆದ್ಮೇಲೆ ಅಂದರೆ ಹೊರದೇಶದಲ್ಲಿ ಮಾಡ್ತಿದ್ರು, 8-9 ವರ್ಷದಿಂದ ಮುಂಚೆನೆ ಮಾಡ್ತಿದ್ರು. ಇದಕ್ಕೆ ಮುಂಚೆ ಮೀನ್ ಫಾರ್ಮಿಂಗ್ ಮತ್ತೆ ಬೇರೆ ಎಲ್ಲ ನೋಡಿದ್ದೆ. ಬಟ್ ಏಡಿಯನ್ನು ಮಾಡೋದು ತುಂಬ ದೊಡ್ಡ ಟಾಸ್ಕ್ ಅಂತ ಫೀಲ್ ಆಯಿತು. ಅಲ್ಲಿಂದ ಮತ್ತೆ ಸ್ಟಡಿ ಮಾಡ್ತಾ ತುಂಬ ಇಂಟ್ರೆಸ್ಟಿಂಗ್ ಬಂದಿತ್ತು. ಆ ಇಂಟ್ರೆಸ್ಟಲ್ಲಿ ಮ್ಯಾಮ್ ಇಷ್ಟು ತನಕ ಮುಂದೆ ಹೋಗ್ತಾ ಹೋಗ್ತಾ ಈಗ ಒಂದು ಸಕ್ಸಸ್ಫುಲ್ ಅಂತ ಫೀಲ್ ಆಗ್ತದೆ ಮ್ಯಾಮ್. ಹಾಗೆ
3: ಈಗ ಈ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದಾಗ ಏನೇನು ಸವಾಲುಗಳಿದ್ದು?
4: ಮ್ಯಾಮ್, ಒಂದು ನಮಗೆ ಇದು ಉಪ್ಪು ನೀರಿನಲ್ಲಿ ಮಾಡುವ ವಿಷಯ. ಉಪ್ಪು ಮಾಡುವಾಗ ಮ್ಯಾಮ್ ನಮಗೆ ಈಗ ನೀರಲ್ಲಿ ಒಂದು ನಾವು ನದಿ ನೀರಲ್ಲಿ ಮಾಡಬೇಕಾಗ್ತದೆ. ನದಿ ಅಂದರೆ ಈ ಬ್ಲ್ಯಾಕಿಶ್ ವಾಟರ್ ಹೇಳ್ತಾರೆ ಅದಕ್ಕೆ, ಇಲ್ಲದ ಸಮುದ್ರ ನೀರಲ್ಲಿ ಮಾಡಲಿಕ್ಕಾಗ್ತದೆ. ಬಟ್ ಎರಡಕ್ಕೂ ಮ್ಯಾಮ್ ನಮಗೆ ದೊಡ್ಡ ಪ್ರಮಾಣದ ನೀರು ಬೇಕಾಗ್ತದೆ. ನಮ್ಮ ಈಗ ಲೋಕಲ್ ಈ ಕುಡಿಯೋ ನೀರು ಕೊಂಡೋಗುವಂಥ ಟ್ಯಾಂಕರ್ ಅವರು ಬರೋದಿಲ್ಲ, ಯಾಕಂದರೆ ಇದು ಉಪ್ಪು ನೀರು ಅವರ ಬಿಸ್ನೆಸ್ಗೂ ಪ್ರಾಬ್ಲಮ್ ಆಗ್ತದೆ, ಯಾಕಂದರೆ ರಸ್ಟ್ ಹಿಡಿಯುವ ಅಂತ ವಿಷಯ. ಸೊ ನಾವು ನಮ್ಮದೇ ಒಂದು ಗಾಡಿ ಮಾಡಿಕೊಂಡು ಹೋಗಿ ಟ್ಯಾಂಕ್ ಇಟ್ಕೊಂಡು ಹೋಗಿ ಪಂಪಲ್ಲಿ ಇಟ್ಕೊಂಡು ಹೋಗಿ ಮಾಡೋ ದೊಡ್ಡ ಟಾಸ್ಕ್ ಒಂದು. ಸೆಕೆಂಡ್ ಆಗಿ ಮ್ಯಾಮ್, ಕರೆಂಟ್ ಇಲ್ಲದಾಗ ತುಂಬ ಕಷ್ಟ ಆಗ್ತದೆ. ಬೈ ಚಾನ್ಸ್ ಇದಕ್ಕೆ ತುಂಬ ಯೂನಿಟ್ದು ಪವರ್ ಹೋಗ್ತಾ ಇರ್ತದೆ, ಅಟ್ಲೀಸ್ಟ್ 3-5 KV ಹೋಗ್ತದೆ ಚಿಕ್ಕ ಯೂನಿಟ್ಗೆ. ಹೀಗಿರುವಾಗ ಒಂದು ನಮಗೆ ಈ ಟೈಮ್ ಎಸ್ಪೆಷಲಿ ಮಳೆಗಾಲದಲ್ಲಿ ಕರೆಂಟ್ ಗಡಿಗಡಿ ಹೋಗುವಾಗ ಪ್ರಾಬ್ಲಮ್ ಆಗ್ತದೆ, ಯಾಕೆಂದರೆ ಏಡಿಗೆ ಒಂದು ನೀರು ಒಳಗಿರಬೇಕು ಇಲ್ಲ ನೀರು ಹೊರಗಿರಬೇಕು. ನೀರು ಒಳಗಿಟ್ಟು ನಾವು ಈ ಫಾರ್ಮಿಂಗ್ ಮಾಡುವಾಗ ಕರೆಕ್ಟಾಗಿ ಆಕ್ಸಿಜನ್ ಕೊಡಿಲ್ಲ ಅಂದರೆ ಸಾಯ್ತದೆ. ಸೊ ಇದೆಲ್ಲ ಒಂದು ದೊಡ್ಡ ಟಾಸ್ಕ್. ಸೊ ನೈಟ್ ಮಲಗುವಾಗ ಸಹ ತುಂಬ ಟೆನ್ಷನಲ್ಲಿ ಮಲಗಬೇಕಾಗ್ತದೆ, ಇಲ್ಲದೆ ಕರೆಂಟ್ ಹೋದರೆ ನಂತರ ಬ್ಯಾಕಪ್ ಯೂನಿಟ್ ಇಲ್ಲ ಇಷ್ಟು ತನಕ ಈ ಟೈಪಲ್ಲಿ. ಸೊ ಒಂದದು. ಸೆಕೆಂಡ್ ಮ್ಯಾಮ್, ನಾವು ಈ ಐಟಮ್ ಇದೆಲ್ಲ ಇದಕ್ಕೆ ಈ ವಾಟರ್ ಕ್ರ್ಯಾಬ್ ಅಂತ ಕರೀತಾರೆ. ಕ್ರ್ಯಾಬಲ್ಲಿ ಯಾವುದಕ್ಕೆ ಮೀಟ್ ಇಲ್ಲ ಒಳಗೆ ಅದು ವಾಟರ್ ಕ್ರ್ಯಾಬ್. ಅದು ನಿಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗಲ್ಲ. ಅಂಥ ಕ್ರ್ಯಾಬ್ಗೆ ನಿಮಗೆ ಸೀಡ್ಸ್ ಬೇಕಿದ್ರೆ, ಸೀಡ್ಸನ್ನು ನೀವು ಮರಿಬೇಕಿದ್ರೆ ನಮ್ಮ ಫಿಶರ್ಮ್ಯಾನ್ಗಳ ಹೆಲ್ಪಿಂದ ಬರಬೇಕು. ನಮಗೆ ಫಿಶರ್ಮ್ಯಾನ್ ಇಲ್ಲಾಂದ್ರೆ ನಮ್ಗೆ ಈ ಬರಲ್ಲ, ಯಾಕಂದ್ರೆ ಇದಕ್ಕೆ ಹ್ಯಾಚರಿ ಅಂತ ಸಕ್ಸಸ್ಫುಲ್ ಆದದ್ದು ಇರ್ಬೋದು, ಬಟ್ ನಾವು ಮಾಡೋ ಫ್ಯಾಮಿಲಿ ತುಂಬ ಕಷ್ಟ ಮಾಡಲಿಕ್ಕೆ. ಸೊ ನಾವು ರಾ ಐಟಮ್ಗೋಸ್ಕರ ನಮ್ಮ ಫಿಶರ್ಮ್ಯಾನ್ ಮೇಲೆ ಡಿಪೆಂಡ್ ಆಗಬೇಕು.
3: ಹೀಗೆ ಈಗ ನೀವು ಏಡಿಗಳನ್ನು ಫಿಶರ್ಮ್ಯಾನ್ಗಳಿಂದ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ, ಯಾವ ತರದ ಏಡಿಗಳು, ಯಾವ ರೀತಿ?
4: ಮ್ಯಾಮ್, ಇದರಲ್ಲಿ ಏನಂದ್ರೆ 4 ಬಗೆಯ ಏಡಿ ಇದೆ ಈ ಒಂದು ಸ್ಪೀಷೀಸ್ ಅಲ್ಲಿ. ನಾವು ಮಾಡುದು ಸೆಲಸೆರಟ ಅಂತೇಳಿ. ಸೊ ಈ ಸೆಲಸೆರಟ ಮ್ಯಾಮ್ ತುಂಬಾ ಸ್ವೀಟ್ ಆಗಿ ತುಂಬಾ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂತ ಕ್ರಾಬ್. ಸೈನ್ಸ್ ಪ್ರಕಾರ ಇದು 3.5-4 KG ತನಕ ಬೆಳೆಯುವಂತದಾಗ್ತದಂತೆ. ಬಟ್ ನಾನು ನನ್ನ ಕಣ್ಣಾರೆ 3.5 KG ನಾನು ಶ್ರೀಲಂಕಾದು ಒಂದು ಹೋಟೆಲ್ ಅಲ್ಲಿ ನೋಡಿದ್ದೆ, ಅಂದ್ರೆ ಲೈವ್ ಕುಕಿಂಗ್ ಮಾಡೋದು. ಅದ್ರ ಮತ್ತೆ ಈಗ ನಾರ್ಮಲ್ ವೀಡಿಯೋಸ್ ಅಲ್ಲಿ ನಮ್ಮ ಫಾರ್ಮಿಗೆ ಬಂದು 2.5 KG ಪ್ಲಸ್ ನಾನು ನೋಡಿದ್ದೇನೆ. ಮತ್ತೆ ಸೈನ್ಸ್ ಪ್ರಕಾರ ಮತ್ತೆ ಇದು ಕ್ರಾಬ್ ಅದೇ 1.5-2 ವರ್ಷ ಬದುಕ್ತದೆ. ಇದರಲ್ಲಿ ಮ್ಯಾಮ್ 4 ಟೈಪ್ ಇದೆ. ಒಂದು ಸೆಲ ಓಲಿವೇಸ್ ಅಂತ ಬರ್ತದೆ, ನಮ್ಮ ಇಂಡಿಯಾದಲ್ಲಿ ಬರ್ತದೆ ಅದು. ಅದಕ್ಕೆ ಮಾತ್ರ ಅದು ಇಷ್ಟು ದೊಡ್ಡ ಆಗಲ್ಲ, ಅದು ಜಾಸ್ತಿ ಅಂದ್ರೆ 800 ಗ್ರಾಮ್ ಒಳಗೆ ಅಂತ ಆಗುವ ಕ್ರಾಬ್. ಇದು ಕ್ರಾಬ್ ಮಾತ್ರ ದೊಡ್ಡ ಆಗೋದು. ಅದರ ತರ ಇನ್ನೊಂದು ಸೆಲ ಟ್ರಾಂಕಬಲಿಕ ಮತ್ತೆ ಸೆಲ ಪ್ಯಾರಾಮೋಸಿ ಅಂತ ಎರಡು ಇದೆ. ನಮ್ಮ ಇಂಡಿಯನ್ ಪೆಸಿಫಿಕ್ ಓಷನ್ ಅಲ್ಲಿ ಅದು ಅಷ್ಟು ಜಾಸ್ತಿ ಬೆಳೆಯೋದಿಲ್ಲ. ಸೊ ಇಂಡೋನೇಷ್ಯಾ, ವಿಯೆಟ್ನಾಮ್ ಆ ಕಡೆ ಈ ಕ್ರಾಬ್ ಜಾಸ್ತಿ ಬರ್ತದೆ. ಸೊ ಕ್ರಾಬ್ ಅಲ್ಲಿ ಮ್ಯಾಮ್ ಈ ಕ್ರಾಬ್ ತುಂಬಾ ಸ್ವೀಟ್ ಮತ್ತೆ ಟೆಕ್ಸ್ಚರ್ ಜಾಸ್ತಿ ಇರೋ ಕಾರಣ ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಇದೆ.
3: ನಿಮ್ಮ ಏಡಿ ಉದ್ಯಮ ಪ್ರಾರಂಭ ಮಾಡಿದ ಮೊದಲ ದಿನಗಳು ಹೇಗಿದ್ವು?
4: ಅಂದ್ರೆ ದಿನ ಪ್ರಕಾರ ಲೈಫ್ ಅಲ್ಲಿ ಹೀಗೆ ಶುರು ಮಾಡುವಾಗ ಕೆಳಗೆ ಬಿದ್ದ ಜಾಸ್ತಿ ಆಯ್ತು ಮ್ಯಾಮ್. ಅಂದ್ರೆ ಹೇಳಲಿಕ್ಕೆ ಯಾರು ಬರ್ತಿಲ್ಲ. ನಂಗೆ ನಮ್ಮದು ಫಿಷರ್ಸ್ ಕಾಲೇಜ್ ಸರ್ಗಳಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ. ಬಟ್ ಏನಂದ್ರೆ ನಮ್ಮ ಮನೇಲಿ ನಾನೇ ಮಾಡುವಾಗ ಮ್ಯಾಮ್ ತಪ್ಪಾಗುವಾಗ ನಾನು ಫಿಷರ್ಸ್

0: ಸರ್ ಅನ್ನು ವೆಯ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ ಆಯ್ತು. ಬಟ್ ಎಷ್ಟು ನನಗೆ ನಮಗೆ ನಮ್ಮದು ಈಗ ಫಿಷರ್ಸ್ ಆಫ್ ದಿಲೀಪ್ ಸರ್ ಆಗಲಿ, ನಮ್ಮದು ಇಲ್ಲಿ HOD ಮಂಜನಾಯ್ಕ ಸರ್ ಆಗಲಿ, ಅಲ್ಲ ಮತ್ತೆ ಶಿವಕುಮಾರ್ ಮಗ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ನಮ್ಮ ಗಣೇಶ್ ಕುಮಾರ್ ಸರ್ ಆಗಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಬಟ್ ಏನಂದ್ರೆ ಮನೆಯಲ್ಲಿ ಮಾಡ್ತಿರುವಾಗ ತಪ್ಪಾದ್ರೆ ನಾನೇ ಸರಿ ಮಾಡ್ಬೇಕಲ್ಲ, ಇದೇ ಪ್ರಾಬ್ಲಮ್ ಆಗ್ತಿದ್ದದು. ಸೊ ತುಂಬಾ ಡೌನ್ ಆಗ್ತಿತ್ತು. ಬಟ್ ಏನಂದ್ರೆ ತುಂಬಾ ಚಾಲೆಂಜಿಂಗ್ ಇತ್ತು ಮ್ಯಾಮ್, ಯಾಕೆ ಆಯ್ತು ಅಂತ ಕ್ವಶನ್ ಮಾರ್ಕ್ ಅಲ್ಲಿ ಇಷ್ಟು ನನಗೆ ಮಾಡ್ತಾ ಬಂದದ್ದು, ಈಗ ಪ್ರತಿಯೊಂದು ಆನ್ಸರ್ಗೆ ಉತ್ತರ ಸಿಕ್ಕಿದೆ.
1: ಈಗ ಗುಣಮಟ್ಟದ ಏಡಿಗಳನ್ನು ನೀವು ಪಡಿಬೇಕಿದ್ರೆ ಅವುಗಳಿಗೆ ನೀಡುವ ಆಹಾರ ಅಲ್ಲ ಯಾವ ರೀತಿ
0: ಮ್ಯಾಮ್? ಇದಕ್ಕೆ ಈ ಏಡಿಗೆ ಮ್ಯಾಮ್ ನಮಗೆ ಸತ್ತೋದಂಥ ವಸ್ತು ಕೂಡ ತಿಂತದೆ, ಇದು ಅಲ್ಲ ಯಾವುದೋ ರಕ್ತ ಇರುವಂಥ ವಸ್ತು ತಿಂತದೆ. ಬಟ್ ಏನಂದ್ರೆ ನಮ್ಮ ಫಾರ್ಮಿಂಗ್ ಮಾಡುವಾಗ ನಮ್ಮ ನೀರು ಕ್ಲೀನ್ ಇಡಬೇಕಂದ್ರೆ ನಾವು ಅಂಥ ಫುಡ್ ಹಾಕ್ಲಿಕ್ಕಿಲ್ಲ. ಈಗ ಕೆಲವು ಏಡಿಗಳು ನಾವು ಹಿಡಿಲಿಕ್ಕೆ ಹೋಗುವಾಗ ಕೋಳಿ ಮಂಡೆ ಇಲ್ಲಾದ್ರೆ ಮೀನಿನ ಒಳಗೆ ಅಂತ ಪಾರ್ಟ್ಸ್ ಇಲ್ಲದ್ರೆ ಈ ಟೈಪ್ ಎಲ್ಲ ಹಾಕುವಾಗ ಹಾಕ್ಬೋದು. ಬಟ್ ನಮ್ಮ ಈ ಫಾರ್ಮಿಂಗ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀರು ಹಾಳಾಗ್ತದೆ. ಬಿಕಾಸ್ ನಾವು ಅದೇ ವಾಟರ್ ಅನ್ನು ಇಷ್ಟು ದಿವಸ ರನ್ ಮಾಡ್ತಾ ಇರ್ತೇವೆ. ಸೊ ವಾಟರ್ ಪ್ಯಾರಾಮೀಟರ್ ದೊಡ್ಡ ಚಾಲೆಂಜಿಂಗ್ ಇದಕ್ಕೆ. ಸೊ ನಾನು ಈಗ ಪ್ರೆಸೆಂಟ್ಲಿ ಹಾಕೋದು ಬೂತಾಯಿ ಫಿಶ್, ಯಾವ್ದು ಮೀನು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಅಂದ್ರೆ ಅದು

0: ಈ ಟೈಪ್ ಎಲ್ಲ ಹಾಕುವಾಗ ಹಾಕ್ಬೋದು, ಬಟ್ ನಮ್ಮ ಈ ಫಾರ್ಮಿಂಗ್ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀರು ಹಾಳಾಗ್ತದೆ. ಬಿಕಾಸ್ ನಾವು ಅದೇ ವಾಟರ್ ಅನ್ನು ಇಷ್ಟು ದಿವಸ ರನ್ ಮಾಡ್ತಾ ಇರ್ತೇವೆ. ಸೊ ವಾಟರ್ ಪ್ಯಾರಾಮೀಟರ್ ದೊಡ್ಡ ಚಾಲೆಂಜಿಂಗ್ ಇದಕ್ಕೆ. ಸೊ ನಾನು ಈಗ ಪ್ರೆಸೆಂಟ್ಲಿ ಹಾಕೋದು ಬೂತಾಯಿ ಫಿಶ್, ಯಾವ್ದು ಮೀನು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಅಂದ್ರೆ ಅದು ಕ್ಲೀನ್ ಆಗಿ ಇರ್ಬೇಕು ತುಂಬಾ.
1: ಹಾಗೆ ಈಗ ನೀರಿನ ನಿರ್ವಹಣೆ ಎಲ್ಲ ನೀವು ಯಾವ ರೀತಿ ಮಾಡಿರಿ?
0: ಮ್ಯಾಮ್, ನೀರು ಹೇಗೆ ಇದರಲ್ಲಿ ಈಗ ಎರಡು ಅಂಶ ಇದೆ, ಒಂದು ಕಲ್ಚರ್ ವಾಟರ್ ಹೇಳ್ತಾರೆ, ಒಂದು ಬ್ರಾಕಿಶ್ ವಾಟರ್ ಹೇಳ್ತಾರೆ. ಬ್ರಾಕಿಶ್ ವಾಟರ್ ಮ್ಯಾಮ್ ನಿಮಗೆ ಸೀ ವಾಟರ್ಗೆ ಸಿಮಿಲರ್ ಇರ್ತದೆ ಆಲ್ಮೋಸ್ಟ್, ಯಾಕೆಂದ್ರೆ ಮ್ಯಾಮ್ ಈ ಕ್ರ್ಯಾಬಿಗೆ ಅದಕ್ಕೆ ಬೇಕಿದಂಥ ಅಂಶಗಳಿರ್ತದೆ, ಅದು ನದಿ ವಾಟರಲ್ಲಿ ಸಿಕ್ಕುವುದಿಲ್ಲ. ಸೊ ಈ ಬ್ರಾಕಿಶ್ ವಾಟರಲ್ಲಿ ಮಾತ್ರ ಅದು ಬರುವುದು, ಯಾಕೆಂದ್ರೆ ಆ ಕ್ರ್ಯಾಬ್ ಮೋಲ್ಡ್ ಆಗ್ತಾ ದೊಡ್ಡಾಗುವಂಥ ವಿಷಯ. ಅದೇ ರೀತಿ ಅದಕ್ಕೆ ಬೇಕಿದ ಕ್ಯಾಲ್ಸಿಯಂ ಅಂಶ ಅಲ್ಲ ಮೆಗ್ನೀಷಿಯಂ ಅಂಶ, ಈ ಸೈನ್ಸ್ ರಿಲೇಟೆಡ್ ಕೆಲವೊಂದು ಐಟಮ್ ಈ ಬ್ರಾಕಿಶ್ ವಾಟರ್ ಇರ್ತದೆ. ಸೊ ಮತ್ತೆ ಇದಕ್ಕೆ ಉಪ್ಪು ಬೇಕು, ಸೊ ನದಿಗೆ ಎಲ್ಲ ಹೋಗುದಿಲ್ಲ, ಇದು ಖಾಲಿ ಬ್ರಾಕಿಶ್ ಅಲ್ಲಿ ಮಾತ್ರ ಜಾಸ್ತಿ ಇರ್ತದೆ. ಬಟ್ ಏನಂದ್ರೆ ಇದಕ್ಕೆ ಚಾಲೆಂಜಿಂಗ್ ಅಂತ ಇನ್ನೊಂದಂತಾರೆ, ನಮಗೆ ಇದರಲ್ಲಿ ಎರಡು ಆಪ್ಷನ್ ಇದೆ. ಈಗ ಎಕ್ಸಾಂಪಲ್, ನಮ್ಮ ಮನೆ ಬಂದ ಸ್ಟೂಡೆಂಟ್ಸ್ ಎಲ್ಲ ಬ್ಯಾಂಗ್ಳೂರ್ಸ್ ಇದ್ದಾರೆ, ಕೆಲವರು ಬೇರೆ ಕಡೆ ಇದ್ದಾರೆ ಕೋಸ್ಟ್ ಲೈನ್ ಬಿಟ್ಟು, ಎಲ್ಲರಿಗೆ ಸಹ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಬಟ್ ಏನಂದ್ರೆ ಕಲ್ಚರ್ ವಾಟರ್ ಮಾಡ್ಬೋದು, ಈ ನದಿ ವಾಟರ್ ನಾವೇ ರೆಡಿ ಮಾಡುವಂತ ಆಪ್ಷನ್ ಮಾಡ್ಬೋದು, ಅದು ಮಾಡಿಕೊಂಡು ನಾವು ಇದು ಫಾರ್ಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು.
1: ನೀವು ಈ ಏಡಿ ಸಾಕಣೆಯಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು?
0: ಮ್ಯಾಮ್, ಇದರಲ್ಲಿ ಎರಡು ಟೈಪ್ ತುಂಬ ಇದೆ ಮ್ಯಾಮ್. ನಮಗಿಂತ ಮುಂಚೆ ಬಂದ ಹಿರಿಯವರೆಲ್ಲ ನದಿಯಲ್ಲಿ ಮಾಡ್ತಿದ್ರು ಡೈರೆಕ್ಟ್ ಆಗಿ, ಈ ಬ್ರಾಕಿಶ್ ವಾಟರಲ್ಲಿ ಪಾಂಡ್ ಮಾಡಿ ಮಾಡ್ತಿದ್ರು, ಒಳ್ಳೆ ಸಕ್ಸಸ್ ಇದೆ ಅದರಲ್ಲಿ, ಅದರ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಕಮ್ಮಿ. ಬಟ್ ಲಾಂಗ್ ಟೈಮ್ ನಿಮಗೆ ವರ್ಷಕ್ಕೆ ಒಂದು 6-7 months ಮಾತ್ರ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗುದು, ಯಾಕೆಂದ್ರೆ ಮಳೆ ಟೈಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಮಂಗಳೂರಲ್ಲಿಗೆ ಈಗ ಪ್ರೆಸೆಂಟ್ಲಿ ಲಾಸ್ಟ್ 2 years ಯಾವಾಗ ಮಳೆ ಬರ್ತದೆ ಅಂದ್ರೆ ಹೇಳಲಿಕ್ಕೆ ಸಾಗಲ್ಲ. ಸೆಕೆಂಡ್ ಥಿಂಗ್, ಮತ್ತೆ ನಮ್ಮದು ಮೇ ಮತ್ತೆ ಏಪ್ರಿಲ್ ಅಲ್ಲಿ ನೀರು ತುಂಬ ಕೆಳಗೆ ಹೋಗೋ ಟೈಮ್ ಅಷ್ಟ ಕಷ್ಟ ಒಂದು. ಸೊ ಇದೊಂದು ಪ್ರಾಬ್ಲಮ್ ಆದರೆ, ಬಟ್ ಲೋ ಇನ್ವೆಸ್ಟ್ಮೆಂಟ್ ಅದು. ಸೆಕೆಂಡ್ ಆಗಿ ಮ್ಯಾಮ್, ನಮಗೆ ನಾನೀಗ ಮಾಡುವಂಥದ್ದು RA ಸಿಸ್ಟಮ್ ಮತ್ತು ಬಕೆಟ್ ಸಿಸ್ಟಮ್ ಅಂತೇಳಿ. ಬಕೆಟ್ ಸಿಸ್ಟಮ್ ಅಂತ ಮ್ಯಾಮ್, ಒಂದು ನಮಗೆ ಈ ಏಡಿಯನ್ನು ಒಂದು ಬಕೆಟಲ್ಲಿ ಒಳಗೆ ನೀರು ಹಾಕಿ ಇಡೋದು, ಮತ್ತೇನಂದರೆ 24 hours ನೀರು ಚೇಂಜ್ ಮಾಡ್ತಾ ಇರಬೇಕು. ಅದರಲ್ಲಿ ಚಾಲೆಂಜಿಂಗ್ ಅಂತ ಫೀಲ್ ಆಗಲ್ಲ, ಖಾಲಿ ಅಂದ್ರೆ ಒಂದು ನಾವೀಗ ಮೀನನ್ನು ಸಾಕಿದಾಗ ಆಗ್ತದೆ
1: ಅಷ್ಟೇ.
0: ಇದರಲ್ಲಿ ಏನಂದ್ರೆ ಮ್ಯಾಮ್, ಈ RA ಸಿಸ್ಟಮ್ ಅಂದ್ರೆ ರೀಸೈಕಲರ್ ಎಕ್ವಿಕಲ್ ಸಿಸ್ಟಮ್ ಅಂತ ಹೇಳಿ, ಇದರಲ್ಲಿ ತುಂಬಾ ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಕೆಲವೊಂದು ಮಿನರಲ್ಸ್ ಕಟ್ಟಮ್ ಆಗ್ತದೆ, ಬ್ರೇಕ್ ಡೌನ್ ಆಗ್ತದೆ, ಎಲ್ಲ ಏಡಿ ಒಂದೇ ಅಂಶದಲ್ಲಿ ಇರೋದು, ಸೇಮ್ ವಾಟರ್ ರನ್ ಆಗಿರ್ತದೆ. ಸೊ ತುಂಬಾ ಚಾಲೆಂಜಿಂಗ್ ಆಗ್ತದೆ. ಬಟ್ RAS ಅಲ್ಲಿ ನಮಗೆ ತುಂಬಾ ಪ್ರಾಫಿಟ್ ಅನ್ನು ನೋಡುವಂತ ಆಪ್ಷನ್ ಜಾಸ್ತಿ ಇದೆ ಕಂಪೇರ್ ಮಾಡುವಾಗ.
1: ಅದಕ್ಕಾಗಿ ನೀವು ತಯಾರಿಗಳನ್ನು ಯಾವ ರೀತಿ ಮಾಡ್ಕೊಂಡ್ರಿ?
0: ಮ್ಯಾಮ್, ಈಗ ನಾನು ಮಾಡಿದ್ದು ಆ್ಯಕ್ಚುಲಿ ನನ್ನ ಕಾರ್ ಪೋಷನ್ ನಮ್ಮ ಮನೆ ಒಳಗೆ ಕಂಪೌಂಡ್ ಒಳಗೆ ಮಾಡಿದೆ. ಯಾಕೆಂದರೆ ನನಗೆ ಮ್ಯಾಮ್ ಇದರಲ್ಲಿ ರಾತ್ರಿ 2 hours ಕೆಲಸಿರ್ತಿತ್ತು ಮ್ಯಾಮ್, ಮುಂಚೆ 4 hours ಕೆಲಸಿರ್ತಿತ್ತು. ಯಾಕೆಂದರೆ ಆ ಸ್ಟಾರ್ಟಿಂಗ್ ಯಾವುದೋ ಒಂದು ಕೆಲಸ ಮಾಡುವಾಗ ಎಕ್ಸೈಟ್ಮೆಂಟ್ ಇರ್ತದೆ, ಆ ಎಕ್ಸೈಟ್ಮೆಂಟಲ್ಲಿ ಮ್ಯಾಮ್ ನನಗೆ ಅದನ್ನು ಬಿಟ್ಟು ಮಲಗಲಿಕ್ಕೆ ಸಹ ಅಷ್ಟು ಆಗ್ತಿಲ್ಲ ತುಂಬ. ಯಾಕೆಂದರೆ ನಂದರಲ್ಲಿ ತುಂಬ ಕ್ರ್ಯಾಬ್ ಇತ್ತು ಅಲ್ಲ, ಸೊ ಇಮೋಷನ್ ಇತ್ತು ಆ ಕ್ರ್ಯಾಬ್ ಮೇಲೆ.
1: ಎಷ್ಟು ಕ್ರ್ಯಾಬ್ ಇದೆ
0: ಈಗ? 240+16 boxes ಇದೆ. ಈ ನೆಕ್ಸ್ಟ್ ತಿಂಗಳಿಗೆ ಮತ್ತೆ ಜಾಸ್ತಿ ಮಾಡ್ತಿದ್ದೇನೆ ಹಾಗೆ. ಬಟ್ ಏನಂದರೆ ಮ್ಯಾಮ್, ಈ ಕ್ರ್ಯಾಬಲ್ಲಿ ಒಂದು ಎಮೋಷನ್ ಇತ್ತು, ಹಂಗೆ ಎಂಥದಾದ್ರೆ ಅಂತ ಒಂದು ರಾಂಗ್. ಒಂದು ಸೆಕೆಂಡ್, ಕಲಿಯಲಿಕ್ಕೆ ತುಂಬ ಆಪ್ಷನ್ ಇತ್ತು. ಯಾಕಂದರೆ ಈ ಕ್ರ್ಯಾಬ್ ಸಾಯಂಕಾಲ 6:30 ಸ್ವಲ್ಪ ಶೇಡ್ ಬರುವಾಗ, ಅಂದರೆ ಡಾರ್ಕಿಶ್ ಆಗುವಾಗ ತುಂಬ ಅಗ್ರೆಸಿವ್ ಆಗ್ತದೆ ಕಂಪೇರ್ ಮಾಡುವಾಗ. ಡೇ ಟೈಮಲ್ಲಿ ಸ್ವಲ್ಪ ಕಾಮ್ ಆಗಿದ್ರೆ ನೈಟ್ ತುಂಬ ಅಗ್ರೆಸಿವ್ ಆಗ್ತದೆ. ಸೊ ಇದರ ಆಕ್ಟಿವಿಟಿ ನೋಡ್ಕೊಳ್ಳಿಕ್ಕೆ ಅಂತೋಸ್ಕರ ಡೇ ಆ್ಯಂಡ್ ನೈಟ್ ಅದರ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಮ್ಯಾಮ್, ಇದು ನನಗೆ ಈ ಮನೆಯಲ್ಲಿ ಮಾಡಿದ ರೀಸನ್, ಈಗ ನಂದು ಚಿಕ್ಕದು ಜಾಸ್ತಿ ಏನಿಲ್ಲ, ದೊಡ್ಡದು ಒಂದು 400 square feet ಒಳಗೆ ನಾನು ಮಾಡಿದಂಥ ಜಾಗದಲ್ಲಿ ಇದರಲ್ಲಿ 250 ಕ್ರ್ಯಾಬ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಬಟ್ ಪ್ರಾಪರ್ ನಿಮ್ಮ ನಿಮ್ಮ ಐಡಿಯಾದಲ್ಲಿ ಮಾಡ್ಕೊಂಡೋದ್ರೆ ಜಾಸ್ತಿ ಮಾಡುವಂಥ ಆಪ್ಷನ್ ಮಾಡ್ಬೋದು ನಮಗೆ. ಬಟ್ ನನ್ನ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಮ್ಯಾಮ್, ನನಗೆ ದೊಡ್ಡದು ಮಾಡಬೇಕಂತಿದ್ದೇನೆ. ಸೊ ನಮ್ಮದೀಗ ಗೌರ್ಮೆಂಟ್ ಸಹಾಯಕ್ಕಾಗಿ ಸ್ವಲ್ಪ ವೇಟ್ ಮಾಡ್ತಿದ್ದೇನೆ, ಸ್ವಲ್ಪ ಬಂದರೆ ನಾನು ಎಷ್ಟು ಮಾಡ್ತೇನೆ ಮ್ಯಾಮ್. ಹಾಗೆ
1: ಯಾವ ರೀತಿಯ ಸಹಾಯಧನ ಎಲ್ಲ ದೊರಕಬಹುದು
0: ಮ್ಯಾಮ್? ಈಗ ಏನಂದ್ರೆ, ನಮಗೆ ಮೀನಿಗಾಗ್ಲಿ ಅಲ್ಲ ಒಂದು ಯಾವುದೇ ಫಾರ್ಮಿಂಗ್ ಮಾಡುವಾಗ ಇದಕ್ಕೆ ಮುಂಚೆ ಗವರ್ಮೆಂಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಫಿಷರ್ಸ್ ಕಾಲೇಜ್ ಅವರು ಮಾಡಿದ್ದಾರೆ. ಬಟ್ ಈ ಏಡಿ ಅಂತ ಇದಕ್ಕಿಂತ ಮುಂಚೆ ಯಾರು ಮಾಡಿದವರು ಇಲ್ಲ ಆಯ್ತಾ ಅಂತ ಮೋಸ್ಟ್ಲಿ. ಅದಕ್ಕೆ ನಮ್ಮ ಗವರ್ಮೆಂಟ್ ಅಲ್ಲಿ ಈಗ ಸೆಂಟ್ರಲ್ ಅಲ್ಲಿ ಸಹ ಈ ಸ್ಕೀಮ್ ಬಂದಿಲ್ಲ ಇದು. ನಮ್ಮ ಫಿಷರೀಸ್ ಕಾಲೇಜ್ ಆಗಿ ಫಿಷರೀಸ್ ಡಿಪಾರ್ಟ್ಮೆಂಟ್ ಆಗಿ ನಮ್ಮ ಸರ್ಗಳೆಲ್ಲ ಬಂದು ನಮಗೆ ನೆಕ್ಸ್ಟ್ ಬರುವಂತ ಸ್ಕೀಮ್ ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಒಂದು ಆದ ನಮ್ಮ ಹಿಂದೆ ಬರುವಂತ ಸ್ಟೂಡೆಂಟ್ಸ್ ಎಲ್ಲ ತುಂಬ ಒಳ್ಳೆ ಆಗ್ತದೆ ಮಾಡ್ಲಿಕ್ಕೆ.
1: ಈಗ ನೀವು ಏಡಿಗಳನ್ನ ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದಾಗಿ ಬೆಳೆಸುವಂತದ್ದು,
0: ಎಕ್ಸಾಂಪಲ್ ಮ್ಯಾಮ್, ಈಗ ಒಂದು ನೀವು ಫಿಶ್ ಕಲ್ಚರ್ ನೋಡಿದ್ರೆ, ಅಂದ್ರೆ ನಾವು ಒಂದು ಪಾಂಡ್ ಒಳಗೆ ಇಷ್ಟು ಮೀನ್ ಬಿಟ್ಟು ಇದ್ರ ಮಾರ್ಟಾಲಿಟಿ ತೆಗೆದು ಎಲ್ಲದಕ್ಕೆ ಒಟ್ಟಿಗೆ ಫೀಡ್ ಹಾಕಿ ಮಾಡುವಂತ ವಿಷಯ. ಈ ಕ್ರ್ಯಾಬ್ ಕ್ಯಾನಬೋಲಿಕ್ ಅಂದ್ರೆ ಒಂದಕ್ಕೊಂದು ಜಗಳ ಮಾಡಿಕೊಂಡಿರುವಂತ ವಿಷಯ ಇದು. ಕ್ರ್ಯಾಬ್ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಮ್ಯಾಮ್, ಈ ಕ್ರ್ಯಾಬ್ ಕ್ಲಾ ಆಗ್ಲಿ ಅಂದ್ರೆ ಕಾಲ್ ಆಗ್ಲಿ, ದೊಡ್ಡ ಕಾಲ್ ಆಗ್ಲಿ, ಈ ನಡೆಯುವಂತ ಕಾಲ್ ಆಗ್ಲಿ, ಸ್ವಿಮ್ಮಿಂಗ್ ಮಾಡುವಂತ ಕಾಲ್ ಆಗ್ಲಿ, ಎಲ್ಲ ಒಂದೇ ಲಕ್ಕ ಇರಬೇಕು. ಸೊ ಈ ಕ್ರ್ಯಾಬ್ ರೀಗ್ರೋತ್ ಆಗ್ತದೆ ಕಾಲು. ಬಟ್ ಏನಂದ್ರೆ ಮ್ಯಾಮ್, ಬೈ ಚಾನ್ಸ್ ಒಂದು ದೊಡ್ಡದು ಒಂದು ಚಿಕ್ಕದಾದ್ರೆ ಅದು ರಿಜೆಕ್ಟ್ ಆಗ್ತದೆ, ಅದಕ್ಕೆ ವ್ಯಾಲ್ಯೂ ಇರಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ. ಮೀಟ್ ಕ್ವಾಲಿಟಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ತಿನ್ಲಿಕ್ಕೆ ಏನು ಎಲ್ಲ ಸಿಮಿಲರ್. ಬಟ್ ಏನಂದ್ರೆ ಸೈಜ್ ವೈಸ್ ಅಲ್ಲಿ ಅದು ನೋಡ್ಲಿಕ್ಕೆ ಚಂದ ಕಾಣಲ್ಲ ಅಷ್ಟೇ. ಸೊ ಇಂಥ ಕ್ರ್ಯಾಬ್ ಅನ್ನು ಮ್ಯಾಮ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಕ್ರ್ಯಾಬ್ ಅನ್ನು ನಾವು ಸಪ್ರೇಟ್ ಸಪ್ರೇಟ್ ಆಗಿ ರೇಸ್ ಮಾಡ್ಬೇಕಾಗ್ತದೆ. ಬೈ ಚಾನ್ಸ್ ಒಟ್ಟಿಗೆ ಇಟ್ಟರೆ ಬೆಳಿಗ್ಗೆ ಹೇಳುವಾಗ ಕ್ರ್ಯಾಬ್ ಎಲ್ಲ ಒಟ್ಟಿಗೆ ಸತ್ತು ಹೋಗಿರ್ತದೆ ಹಾಗೆ.
1: ಈ ಏಡಿಗಳಿಗೆ ಈಗ ರೋಗ ಬರುವಂತದ್ದು ಸಾಧ್ಯತೆಗಳಿರ್ತವೆ?
0: ಇದೆ, ಖಂಡಿತ ಇದೆ. ಏನಂದ್ರೆ ಮ್ಯಾಮ್, ಇದರಲ್ಲಿ ನೀರಲ್ಲಿ ಬರುವಂತ ಇದೆ, ಕೆಲವೊಂದು ಮ್ಯಾಮ್ ಪ್ಯಾರಾಸೈಟ್ ಬರ್ತದೆ, ಕೆಲವೊಂದು ನಿಮಗೆ ಬೋನಿಕಲ್ಸ್ ಅಂತ ಹೇಳ್ತಾರೆ,

0: ಈ ನಮ್ಮ ಕಲ್ಲಲ್ಲಿ ಮೇಲೆ ಕುತ್ಕೊಳ್ಳೋಂಥದ್ದು, ಇಲ್ಲ ಆ ಕಬ್ಬಿಣ ಮೇಲೆ ಕುತ್ಕೊಂಡು ಅದು ಬರ್ತದೆ. ಬಟ್ ಏನಂದ್ರೆ ಇದೆಲ್ಲ ಬಂದ್ರೆ ಮ್ಯಾಮ್ ಒಂದು ಹ್ಯೂಮನ್ ಬಾಡಿಗೆ ಏನು ಎಫೆಕ್ಟ್ ಆಗುವಂಥ ವಿಷಯ ಇಲ್ಲ. ಸೊ ಇದರಲ್ಲಿ ಮ್ಯಾಮ್ ಇದೆಲ್ಲ ರಿಸರ್ಚ್ ಆಗಿ ನಾನು ಸೈಂಟಿಸ್ಟ್ ಆಗಿ ರಿಸರ್ಚ್ ಮಾಡಿಲ್ಲ, ಬಟ್ ಬೇಸಿಕ್ ಆಗಿ ನಮಗೆ ಏನೆಲ್ಲ ಈ ವೆಬ್ಸೈಟ್ಸ್ ಇದೆ ಅಲ್ಲ ಬುಕ್ಸ್ ಅಲ್ಲಿ ಓದಲ್ಲಿ, ಈಗ ಇದಕ್ಕೊಂದು ಇನ್ನೊಂದು ಒಂದು ಡಿಸೀಸ್ ಬರ್ತದೆ ಮ್ಯಾಮ್ ಆಯ್ತಾ. ಆ ಡಿಸೀಸ್ ಏನಂದ್ರೆ ಈ ಮೇಲ್ ಕ್ರಾಬ್ಗೆ ಜಾಸ್ತಿ ಬರುವಂಥದ್ದು. ಮೇಲ್ ಕ್ರಾಬ್ ಅಲ್ಲಿ ಬಂದ್ರೆ ಮ್ಯಾಮ್ ಅದರ ಒಳಗೆ ಒಂದು ಈಗ ಕ್ರಾಬ್ ಫೀಟಸ್ ವೇಸ್ಟ್ ಬಿಡ್ತದಲ್ಲ ಆ ಪಾರ್ಟಲ್ಲಿ ಬಂದು ಆಕ್ಯುಪೈ ಆಗಿರ್ತದೆ ಇದು. ಆ ಆಕ್ಯುಪೈ ಆದ ನಾನು ತುಂಬ ಒಂದು ನಮ್ಮದು ಈ ನಾರ್ಮಲ್ ಎಲ್ಲೋಯಿಶ್ ಜಲ್ಲಿ ತರ ಬರ್ತದೆ, ಫ್ಯೂಚರ್ ಗ್ರೋತ್ ಆಗ್ತಾ ಗ್ರೋತ್ ಆಗ್ತಾ ಅದರಲ್ಲೇ ಫಿಕ್ಸ್ ಆಗುತ್ತೆ. ಬಟ್ ಆ ಕ್ರಾಬಿಗೆ ಎಕ್ಸ್ಫಾರಿನ್ ಕಂಪೆನಿಯಲ್ಲಿ ತುಂಬ ಜಾಸ್ತಿ ಆಸೆ ಜನಗಳು ತಿನ್ಲಿಕ್ಕೆ ಅದನ್ನು, ಯಾಕೆಂದ್ರೆ ಅದ್ರಲ್ಲಿ ತುಂಬ ಜಾಸ್ತಿ ಫ್ಯಾಟ್ ಕಂಟೆಂಟ್, ತುಂಬ ಕ್ರೀಮಿ ಆಗಿರ್ತದೆ ಅಂತೇಳಿ. ಅದು ಕ್ರಾಬ್ ಇದು ಡಿಸೀಸಸ್ ಆಕ್ಚುಲಿ, ಬಟ್ ಜನಗಳಿಗೆ ತಿನ್ಲಿಕ್ಕೆ ಇಷ್ಟ ಆಗ್ತದೆ.
1: ನಮ್ಮ ಭಾರತದ ಪ್ರಜೆಗಳಿಗೆ
0: ಅದು ನಾನು ಅಷ್ಟು ನೋಡಿಲ್ಲ, ಯಾಕಂದ್ರೆ ನಮ್ಗೆ ಇದು ನಾನು ಹೊರದೇಶಲ್ಲಿ ಹೋಗಿ ಬರುವಾಗ ನೋಡಿದಂತ ವಿಷಯ, ಅದಕ್ಕೋಸ್ಕರ ಜಾಸ್ತಿ ಬೇಡಿಕೆ ಇರ್ತದೆ.
1: ಮತ್ತೆ ಡಿಸೀಸ್ ಬಂದ್ರೆ ಅದನ್ನು ತಿಂದ್ರೆ ಅಂತ
0: ಇಲ್ಲ, ಬಟ್ ಡಿಸೀಸ್ ಅಂದ್ರೆ ಅದು ಅದ್ರಾಗ ಬರೋ ಡಿಸೀಸ್, ಹ್ಯೂಮನ್ ಬಾಡಿಗೆ ಇಂತ ಎಫೆಕ್ಟ್ ಆಗಲ್ಲ, ಬಟ್ ಇಟ್ ಅಂದ್ರೆ ಒಳ್ಳೆ ಟೇಸ್ಟ್ ಕೊಡ್ತಾ ಅಂತ ಹೇಳ್ತದೆ. ಮತ್ತೆ ಈ ಕ್ರಾಬ್ ಅಲ್ಲಿ ಮ್ಯಾಮ್ ಈ ಎಸ್ಪೆಷಲಿ ಈ ಕ್ರಾಬ್ ಅಲ್ಲಿ ಸೆರಟ ಕ್ರಾಬ್ ಅಲ್ಲಿ ತುಂಬಾ ಮೀಟ್ ಟೆಕ್ಸ್ಚರ್ ಆಗ್ಲಿ, ಆ ಒಂದು ಅದರ ಜ್ಯೂಸಿ ವಾಟರ್ ಆಗಿ ತುಂಬಾ ಟೇಸ್ಟ್ ಆಗಿರ್ತದೆ. ಸೊ ಜನಗಳು ಜಾಸ್ತಿ ಲೈಕ್ ಮಾಡ್ತಾರೆ.
1: ಇವು ಬೆಳಿಲಿಕ್ಕೆ ಯಾವ ರೀತಿಯ ವಾತಾವರಣ ಬೇಕಾದ್ರೊಳಗಡೆ?
0: ಮ್ಯಾಮ್ ಒಂದು ಮೇನ್ ಏನಂದ್ರೆ ಉಪ್ಪು ನೀರು, ನದಿಯಲ್ಲಿ ಅದಕ್ಕೆ ಬೇಕಿದ್ದಂತ ವಿಷಯ ಅದೇ ಮಾಡ್ಕೊಳ್ತದೆ. ಈ ಕ್ರಾಬ್ ಅಂದ್ರೆ ಅದು ಅದಕ್ಕೆ ಆಲ್ರೆಡಿ ಮನೆ ಮಾಡಿರ್ತದೆ. ಸೊ ದಿನಕ್ಕೆ ಅದಕ್ಕೆ ಫೀಡ್ ಇಲ್ಲ ಅಂತ ಹೇಳಿದ್ರೆ ಆ ಫೀಡಿಗೋಸ್ಕರ ಇಲ್ಲ ಅದರ ಶೆಲ್ಟರ್ಗೋಸ್ಕರ ಅದರ ಟೆಂಪರೇಚರ್ ಸರಿ ಇಲ್ಲ ಅದಕ್ಕೋಸ್ಕರ ಅದು ನೀರಲ್ಲಿ ಹೋಗ್ತಾ ಇರ್ತದೆ ದಿನ 500 ಮೀಟರ್ಕ್ಕಿಂತ 600 ಮೀಟರ್. ಈ ಸೈನ್ಸ್ ಹೇಳುವಂತ ವಿಷಯ ಹೋಗ್ತದೆ ಮೂಮೆಂಟ್ ಹಾಕೊಂಡು, ಈ ಮೂಮೆಂಟ್ ಆಗಿ ಹೋಗಿ ಅದರದ ಜಾಗ ಹುಡುಕ್ತದೆ. ಸೊ ಈ ಕ್ರಾಬಿಗೆ ಮ್ಯಾಮ್ ಪರ್ಟಿಕ್ಯುಲರ್ಲಿ ನಮ್ಮದು ಈಗ ನದಿಯಲ್ಲಿರುವಾಗ ಅದಕ್ಕೆ ಬೇಕಿದ ಟೆಂಪರೇಚರ್ ಸೂಟಬಲ್ ಆಗಿ ಹೋಗ್ತದೆ. ನಮ್ಮ ಫಾರ್ಮಿಂಗ್ ಮಾಡುವಾಗ ನಾವು ಅದಕ್ಕೆ ಏನ್ ಬೇಕು ನಾವೇ ಮಾಡ್ಕೊಳ್ಬೇಕೆಲ್ಲ. ಸೊ ಇದಕ್ಕೆ ಐಡಿಯಲ್ ಟೆಂಪರೇಚರ್ 28 ಮ್ಯಾಮ್ ಆಯ್ತಾ. 28 ತನಕ ಈ ಐಡಿಯಲ್ ಟೆಂಪರೇಚರ್ ಕ್ರಾಬಿಗೆ ಬದುಕಲಿಕ್ಕೆ ಒಳ್ಳೆ ಸೈನ್ ಇದು. ಬಟ್ ಏನಂದ್ರೆ ಅದಕ್ಕಿಂತ ಮೇಲೆ ಹೋದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಟೆಂಪರೇಚರ್ ಜಾಸ್ತಿ ಅದಕ್ಕೆ ಒಳ್ಳೆ ಆಗಲ್ಲ, ಯಾಕಂದ್ರೆ ನಮ್ಮ pH ಲೋ ಆಗುವಂತ ಜಾಸ್ತಿ ಆಸೆ ಇದೆ. ಅದೇ ರೀತಿ ನಮ್ಮ ಸ್ಯಾಲಿನಿಟಿ ಮತ್ತೆ ನೀರು ಅಬ್ಸರ್ಬ್ ಆಗ್ತದಲ್ಲ, ಸ್ಯಾಲಿನಿಟಿ ಮತ್ತೆ ಹೈ ಆಗ್ತದೆ. ಸೊ ಇಂಥ ಕೆಲವೊಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಬರ್ತದೆ.
1: ಈಗ ಹವಾಮಾನ ವೈಪರೀತ್ಯ ಅಂದ್ರೆ ಜೋರ್ ಮಳೆ ಜೋರ್ ಬಿಸಿಲು ಆ ತರ ಇರುವಾಗ ಯಾವ ರೀತಿ?
0: ಮ್ಯಾಮ್ ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ, ಯಾಕೆ ನಾವೆಲ್ಲ ಶೆಲ್ಟರ್ ಆಗಿ ಪ್ರಾಬ್ಲಮ್ ಇರ್ತದೆ. ಬಟ್ ಮಳೆ ಬಂದ್ರೆ ಏನಾಗ್ತದೆ, ನಮ್ಮದು ರೂಮ್ ಟೆಂಪರೇಚರ್ಕ್ಕಿಂತ ವಾಟರ್ ಟೆಂಪರೇಚರ್ ಬೇಗ ಡೌನ್ ಆಗುದು. ಸೊ ಇಂಥ ಡೌನ್ ಆಗುವಾಗ ನಮಗೆ ಅಲ್ಲಿ ನೀರದು ಪ್ರಮಾಣ 28 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಅದು 26-27 ಹೋಗ್ತದೆ. ಅದು ಒಳ್ಳೆ ಸೈನ್ ಅಲ್ಲ, ಬಟ್ 26 ತನಕ ಮ್ಯಾನೇಜ್ ಮಾಡಬಹುದು, ಪ್ರಾಬ್ಲಮ್ ಇಲ್ಲ. ಈ ಟೈಪ್ ಇರುವಾಗ ಮತ್ತೆ ನಾವೇನ ಮಿಷಿನ್ ಯೂಸ್ ಮಾಡ್ಬೇಕಾಗ್ತದೆ ಹೀಟ್ ಮಾಡ್ಲಿಕ್ಕೆ ವಾಟರ್ ಅನ್ನು. ಬಟ್ ಇಷ್ಟ ನಮ್ಮ ಮಂಗಳೂರು ಟೆಂಪರೇಚರ್ ಹಂಗೆ ಅಷ್ಟು ಡೌನ್ ಬರಲ್ಲ. ಸೊ ನಮಗೆ ಓಕೆ, ಬಟ್ ಬ್ಯಾಂಗ್ಳೂರಲ್ಲಿ ಮಾಡುವವರಿಗೆಲ್ಲ ಬೇರೆ ಕಡೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ 100% ಆ ಮಿಷಿನ್ ಯೂಸ್ ಮಾಡಲೇಬೇಕಾಗ್ತದೆ.
1: ಈಗ ವಿಪರೀತ ಸೆಕೆ ಇರುವಾಗ
0: ಏನಾಗ್ತದೆ, ಒಂದು ನೀರು ಹಾವಿ ಆಗ್ತದೆ ಒಂದು. ಸೊ ನಾನು ಗಡಿ ರಿವರ್ ಅಲ್ಲಿ ವಾಟರ್, ನಾನು ಆಕ್ಚುಲಿ ನಂದು ಪರ್ಸನಾಲಿಟಿ ಮ್ಯಾಮ್ ನನಗೆ ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಹೇಗೆ ಬರ್ತದೆ ಅಂತ ಫೀಲ್ ಮಾಡ್ಲಿಕ್ಕೋಸ್ಕರ ರಿವರ್ ವಾಟರ್ ಇಟ್ಕೊಂಡೇ ಬರೋದು. ನಮ್ಮ ಬ್ರಾಕಿಶ್ ವಾಟರ್ ಹೋಗಿ ಎಲ್ಲ ಗಾಡಿ ವ್ಯವಸ್ಥೆ ಮಾಡಿಕೊಂಡು ಬರೋದು, ನನಗೆ ದಿನಕ್ಕೆ 4-5 ಗಂಟೆ ಅದಕ್ಕಿಂತ ವೇಸ್ಟ್ ಆಗ್ತದೆ. ಬಟ್ ಅದು ವೇಸ್ಟ್ ಆಗುವಂತ ಹೇಳೋಕ್ಕಿಂತ ಜಾಸ್ತಿ ನನಗೆ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅದನ್ನು ನಾನು ತಂದು ಮನೆಗೆ ಹಾಕಿ ಮ್ಯಾಮ್, ಬಟ್ ಏನಂದ್ರೆ ನೀರು ಹಾವಿ ಆಗ್ತದೆ ಕೆಲವೊಮ್ಮೆ, ಕೆಲವೊಂದು ಲೀಕೇಜ್ ಬರ್ತದೆ. ದಿನಕ್ಕೆ 50 ಲೀಟರ್ 100 ಲೀಟರ್ ನೀರು ಹೋದ್ರೆ ನನಗೆ ಪ್ರಾಬ್ಲಮ್ ಆಗ್ತದೆ. ಈ ನೀರು ಡ್ರೈ ಆಗುವಂತ ಮ್ಯಾಮ್ ಸಾಲ್ಟ್ ಅಂಶ ಅಲ್ಲೇ ಬಿಟ್ಟು ಹೋಗ್ತದೆ, ಉಳಿದಂತ ನೀರಿಗೆ ಅದು ಸಾಲ್ಟ್ ಕೊಟ್ಟು ಮತ್ತೆ ಸಾಲ್ಟ್ ಅಂಶ ಜಾಸ್ತಿ ಆಗ್ತದೆ. ಅಂದ್ರೆ ಈಗ 23 ಸ್ಯಾಲಿನಿಟಿ ಲೆವೆಲ್ ಇದ್ರೆ ನೀರು ಹಾವಿ ಆದ್ರೆ ಅದು 25 ಆಗ್ತದೆ. ಸೊ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಈ ಉಪ್ಪು ಅಷ್ಟೇ 23 ಒಮ್ಮೆಲೆ 30 ಬಂದ್ರೆ ಅದು ಕ್ರಾಬಿಗೆ ಸರಿಯಾಗಲ್ಲ. ಸೊ ಗ್ರಾಜುವಲಿ ಅದು ಬರ್ತಾ ಹೋಗ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಮ್ಯಾಮ್, ಈ pH ಲೋ ಆಗ್ತದೆ, ಬಿಸಿಲು ಜಾಸ್ತಿ ಬಿರುವಾಗ ಆಕ್ಸಿಜನ್ ಅಂಶ ಅಬ್ಸರ್ವ್ ಆಗ್ತದೆ, ಆಗ pH ಕೂಡ ಲೋ ಆಗೋ ಚಾನ್ಸ್ ಜಾಸ್ತಿ ಇದೆ. ಹಾಗೇನೆ ಮ್ಯಾಮ್, ಈಗ ಫೀಡ್ ಅಲ್ಲಿ ಹಾಕುವಂತ ಅಸಿಡಿಕ್ ರಿಯಾಕ್ಷನ್ ಬಂದ್ರೂ ಕೂಡ pH ಲೋ ಆಗ್ತದೆ.
1: ನೀವೀಗ ಬದಲಿಸಿದಂತಹ ನೀರು ಅದನ್ನು ಮರುಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ?
0: ಮಾಡ್ಬೋದು. ಮತ್ತೆ ಏನಂದ್ರೆ ಮ್ಯಾಮ್, ನೀವು ಮತ್ತೆ ಅದಕ್ಕೆ ಎಕ್ಸಾಂಪಲ್, ನಾವೀಗ ಏನೋ ಏನೋ ನೀರು ತಂದ್ರೆ ಸಹ ಮ್ಯಾಮ್ ಅದಕ್ಕೆ ನಾವು ಮತ್ತೆ ಆಡ್ ಮಾಡ್ಬೋದು. ಬಟ್ ಏನಂದ್ರೆ ಅದರಲ್ಲಿರುವಂತ ಮಿನರಲ್ಸ್ ಎಲ್ಲ ಬ್ರೇಕ್ ಡೌನ್ ಆಗೋಗ್ತದೆ, ಅದಕ್ಕೆ ನಾವು ಮತ್ತೆ ಅದೇ ನೀರಿಗೆ ಏನಾದ್ರೂ ಕೆಮಿಕಲ್ ಹಾಕುವಂತ ಆಪ್ಷನ್ ಇದೆ. ಅಂದ್ರೆ ಹಾಗೆ ಕಲ್ಚರ್ ಔಟರ್ ಹೇಳಿದೆ, ಅದು ಮಾಡ್ಬೋದು. ಬಟ್ ನಾನೇನ್ ಮಾಡ್ತೇನೆ, ಮತ್ತೆ ನಾನು ರಿವರ್ಗೆ ಹೋಗಿ ನಾನು ಮತ್ತೆ ನೀರು ತಂದು ಬರ್ತೇನೆ. ಸೊ ನನ್ನ ಹತ್ರ ಸ್ಟಾಕ್ ಇರ್ತೇವೆ, ಆಲ್ಮೋಸ್ಟ್ 8,000 ಲೀಟರ್ ಸ್ಟಾಕ್ ನಾನು ರೆಡಿ ಇರ್ತೇನೆ. ನೀರು ಕಮ್ಮಿ ಆದ್ರೆ 1,000 ಲೀಟರ್ ಕಮ್ಮಿ ಆಗ್ಬೋದು, 1,000 ಆಡ್ ಮಾಡ್ತಾ ಇರ್ತೇವೆ ವೀಕಿಗೆ ಒಮ್ಮೆ, 10 ದಿವಸಕ್ಕೊಮ್ಮೆ ಆಗ್ತಾ ಇರ್ತೇನೆ ಹಾಗೆ.
1: ಈಗ ಒಂದು ಏಡಿ ಬೆಳವಣಿಗೆ ಹಂತ ಎಷ್ಟು ಸಮಯ ತಗೊಳ್ತದೆ?
0: ಈಗ ನಾನು ಮಾಡುವಂಥದ್ದು ಮ್ಯಾಮ್ ಕ್ರಾಬ್ ಫ್ಯಾಟ್ನಿಂಗ್ ಅಂತೇಳಿ, ಇದು ಕಲ್ಲು ಹಿಡಿಯನ್ನು ನಾವು ಫ್ಯಾಟ್ನಿಂಗ್ ಮಾಡುವಂಥ ಪ್ರೋಸೆಸ್. ಸೊ ಇದು ನದಿಯಲ್ಲಿ ನಮ್ಮ ಫಿಶರ್ ಮ್ಯಾನಿಗೆ ಸಿಗ್ತದೆ ಮ್ಯಾಮ್ ಈ ಕ್ರಾಬ್ಸ್. ಇದಕ್ಕೇನೆ ಕಲ್ಲೇಡಿ ಅಂತ ಹೇಳೋದು, ಅದಕ್ಕೂ ಕಲ್ಲೇಡಿ ಅಂತ ಹೇಳೋದು. ಬಟ್ ಏನಂದ್ರೆ ಮಾಂಸ ಇಲ್ಲದ ಏಡಿಗೆ ನಾವು ಮ್ಯಾಮ್ ವಾಟರ್ ಕ್ರಾಬ್ ಅಂತ ಕರಿತೇವೆ, ಮಾಂಸದ ಕ್ರಾಬಿಗೆ ನಾವು ಮೀಟ್ ಕ್ರಾಬ್ ಅಂತ ಕರಿತೇವೆ. ಮಟ್ ಕ್ರಾಬ್ ಅಲ್ಲಿ 2 ಭಾಗ ಬರ್ತದೆ ಆ ಟೈಪ್ ಅಲ್ಲಿ, ಅಂದ್ರೆ ಮಾಂಸ ಇಲ್ಲದಕ್ಕೆ ವಾಟರ್ ಕ್ರಾಬ್, ಮಾಂಸ ಇರೋದಕ್ಕೆ ಮೀಟ್ ಕ್ರಾಬ್ ಅಂತ ಕರೀತಾರೆ. ಸೊ ಫಿಶರ್ ಮ್ಯಾನಿಗೆ ಮ್ಯಾಮ್ ಯಾವಾಗ ಕ್ರಾಬ್ ಸಿಗ್ತದೆ, ಅವ್ರಿಗೆ 10 ಕ್ರಾಬ್ ಸಿಕ್ಕಿದ್ರೆ ಅದರಲ್ಲಿ ಈ ಮಾಂಸ ಇಲ್ಲದು ನಾನು ಸ್ವಲ್ಪ ಪರ್ಸೆಂಟ್ ಇಲ್ಲ ಅಂದರೆ ಕೂಡ ರಿಜೆಕ್ಟ್ ಆಗ್ತದೆ, ಅದು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಗ ಅದು ಕ್ರಾಪ್ ನಮ್ಮಂಥ ಫಾರ್ಮರ್ಸ್ಗೆ ಬಂದು ನಾವು ಅದನ್ನು

0: ಪ್ರಾಪರಾಗಿ 100% ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಮಾಡೋದು. ಸೊ ಈ ಟೈಪ್ ಬರ್ತದೆ ಪ್ರೊಸೀಜರ್.
1: ಎಷ್ಟು ಸಮಯ ತಗೊಳ್ತದೆ
0: ಇದಕ್ಕೆ? ಮ್ಯಾಮ್ ಹೇಗೆ ಎಕ್ಸಾಕ್ಟ್ಲಿ ಹೇಳಿಕಲ್ಲ, ಬಟ್ 60 ದಿವಸದಲ್ಲಿ ಮ್ಯಾಮ್ ನಾವು ಮಾಡ್ಬೇಕು. ಯಾಕೆ ಏನಂದ್ರೆ ಈ ನದಿಯಲ್ಲಿ ಇರುವಂತಹ ಏಡಿಗೆ ಮ್ಯಾಮ್ ಅಮಾವಾಸ್ಯ ಟೈಮಲ್ಲಿ ಈ 5 ದಿವಸ ಮುಂಚೆ ಮತ್ತೆ ಯಾವಾಗಾದ್ರೆ ಮೋಲ್ಡ್ ಆಗ್ತದೆ ಅಂದ್ರೆ ಅದು ಶೆಲ್ ಬಿಟ್ಟು ದೊಡ್ಡ ಗಾತ್ರಕ್ಕೆ ಬರ್ತದೆ, ಅದು ನದಿಯಲ್ಲಿ ಇದ್ದು 60 ದಿವಸ 50 ದಿವಸ ಆಗಿದ್ರೆ ಆ ಫಿಶರ್ಮನಿಗೆ ಸಿಕ್ಕಿದ್ರೆ 10 ದಿವಸ ನಂಗೆ ಕೆಲಸ ಇರೋದು. ಅದೇ ಫಿಶರ್ಮನ್ಗೆ 10 ದಿವಸದಲ್ಲಿ ಮುಂಚೆ ಆದ ಮೋಲ್ಡಿಂಗ್ ಆದ ಕ್ರಾಪ್ ಸಿಕ್ಕಿ ನಂಗೆ 50 ದಿವಸ ಕೆಲಸ ಇದೆ. ಸೊ ಈ ಟೈಪ್ ಲೆಕ್ಕಾಚಾರ ಬರ್ತದೆ. ಬಟ್ ಓವರ್ ಆಲ್ ಎವರೇಜ್ 60 ದಿವಸ ನಾವು ಇಟ್ಟರೆ ಸಾಕು ಅಂತ ಆಗ್ತದೆ.
1: ಈಗ ನೀವು ಇದಕ್ಕೆಲ್ಲ ಮಾರುಕಟ್ಟೆ ಎಲ್ಲ ಮಾಡುವಂಥದ್ದು ಯಾವ ರೀತಿ
0: ಮ್ಯಾಮ್ ಪ್ರೆಸೆಂಟ್ಲಿ
1: ಮಾಡ್ತೀರಾ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟ
0: ಮ್ಯಾಮ್? ಈಗ ಪ್ರೆಸೆಂಟ್ಲಿ ಮ್ಯಾಮ್ ನಾನು ಈಗ ಚಿಕ್ಕ ಸ್ಟೆಪ್ ಇಟ್ಟು ಮೇಲೆ ಬರೋದಲ್ಲ ಅಂದ್ರೆ ಅಂಬೆ ಕಾಲಿಟ್ಟು ಮೇಲೆ ಬರುವಂಥದ್ದು, ಆಗ ನಾನು ಅವಸರ ಮಾಡಿ ಏನು ಮಾಡ್ಲಿಕ್ಕಿಲ್ಲ ನನಗೆ. ಒಂದು ಸೆಕೆಂಡ್ ಆಗಿ ನಮ್ಮ ಇಲ್ಲಿ ಮಂಗಳೂರಲ್ಲಿ ತುಂಬಾ ಫಿಶರ್ಮನ್ಸ್ ಇದ್ದಾರೆ ಮತ್ತೆ ವೆಂಡರ್ಸ್ ಇದ್ದಾರೆ, ತುಂಬಾ ಸಹಾಯ ಮಾಡ್ತಾರೆ ಯಾವಾಗ ಸಹ. ಸೊ ಅಂತ ವೆಂಡರ್ಸ್ ಇರುವಾಗ ನನಗೆ ನಾನು ಸ್ವಂತ ಮಾಡ್ಬೇಕಂತ ಯಾವ್ದು ಆಪ್ಷನ್ ಇಲ್ಲ ಈಗ ನನಗೆ. ಮತ್ತೆ ನಮ್ಮ ಫಿಶರ್ ನಮ್ಮ ಸ್ಟೂಡೆಂಟ್ಸ್ ಅವರಿಗೆ ಸಪೋರ್ಟ್ ಮಾಡಿ ಸಾಕು ಅಷ್ಟೇ ನಮ್ಮದು ಆಪ್ಷನ್ ಈಗ. ಮತ್ತೆ ನಮ್ಮ ವೆಂಡರ್ಸ್ ಇಲ್ಲಿ ನನಗೆ ನಾನು ಕೊಡುವಂತ ಹೇಳಿ ತಗೊಳ್ತಾರೆ, ನಮಗೆ ಅವತ್ತೇ ದುಡ್ಡು ಕೊಡ್ತಾರೆ, ಹಾಗಿರುವಾಗ ಯಾವ್ದು ಸಮಸ್ಯೆ ಇಲ್ಲ ಅಷ್ಟು ತನಕ. ಮತ್ತೆ ನಮ್ಮ ಸ್ವಂತ ಹೋಟೆಲ್ ಇದೆ, ಹಾಗೆ ಇಲ್ಲಿ ಮಂಗಳೂರು ತುಂಬಾ ಬೇರೆ ಹೋಟೆಲ್ಸ್ ಇದೆ. ಮಂಗಳೂರಿಗಿಂತ ಜಾಸ್ತಿ ಹೊರಗೆ ಅಂದ್ರೆ ಗೋವಾ ಮತ್ತೆ ಬ್ಯಾಂಗ್ಳೂರ್ ಇಂಥ ಹೋಟೆಲ್ಸ್ ಸಂಬಂಧ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದಾರೆ ಈಗ. ಮತ್ತೆ ನಮ್ಮ ನಾರ್ಮಲ್ ಲೋಕಲ್ ಕನ್ಸ್ಯೂಮರ್ಸ್ ಇರ್ತಾರೆ ಅಂದ್ರೆ ನಮ್ಮ ಮಂಗಳೂರು ಇರುವಂತವರು, ಇವರು ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾರೆ ಅಂದ್ರೆ ಮಂಗಳೂರಿಗೆ ಅಷ್ಟು ಯಾರು ಮಾಡಿಲ್ಲಲ್ಲ. ಸೊ ನಮ್ಮ ಫಾರ್ಮಿಗೆ ಬಂದು ಕ್ರಾಬ್ ಇಟ್ಕೊಂಡು ಹೋಗ್ತಾರೆ.
1: ಬೆಲೆ ಎಲ್ಲ ಯಾವ ರೀತಿ ಸಿಗ್ತದೆ
0: ಮ್ಯಾಮ್? ಬೆಲೆ ಏನಂದ್ರೆ ಮ್ಯಾಮ್ ಇದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ತುಂಬಾ ಬೆಲೆ ಇದೆ. ಆಕ್ಚುಲಿ ರೀಸೆಂಟ್ಲಿ ಮಲೇಷ್ಯಾಗೆ ಬರುವಾಗ ಮ್ಯಾಮ್ ಒಂದು ಕ್ರಾಬಿಗೆ 11,000 ರೂಪಾಯಿ ಹೇಳ್ತಿದ್ರು, ಯಾವುದು ಚಿಕ್ಕ ಕ್ರಾಬಿಗೆ. ಇಲ್ಲಿ ನಮಗೆ ಪ್ರೈಸ್ ಕೊಡ್ತಾರೆ, ಯಾಕಂದ್ರೆ ವೆಂಡರ್ಗೆ ಸಹ ರಿಸ್ಕ್ ಇದೆ, ಅಷ್ಟು ಸುಲಭ ಇಲ್ಲ. ಬಿಕಾಸ್ ಆ ಕ್ರಾಬ್ ಲೈವ್ ಅಲ್ಲಿ ಹೋದ್ರೆ ಮಾತ್ರ ಅದಕ್ಕೆ ಬೆಲೆ ಸಿಕ್ಕೋದು, ಸತ್ತೋದ್ರೆ ಅದಕ್ಕೆ ಬೆಲೆ ಇಲ್ಲ. ಸೊ ವೆಂಡರ್ ರಿಸ್ಕ್ ನಮಗೆ ನಮ್ಗೊಂದು ದುಡ್ಡು ಕೊಡ್ತಾರೆ. ಬಟ್ ಕಂಪೇರ್ ಮಾಡೋ ಒಳ್ಳೆ ಅಂದ್ರೆ ಒಳ್ಳೆ ಮಾರ್ಜಿನ್ ಯೂಸ್ ಮಾಡ್ಬೋದು ನಮಗೆ. ಬಟ್ ಮೇನ್ ಮೇನ್ ಏನು ಮಾಡಿ ಮ್ಯಾಮ್, ನಿಮ್ಮ ನೀರು ಸರಿ ಇಲ್ಲದ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗೆ
1: ನೀರಿನ ನಿರ್ವಹಣೆ ಬಹಳ
0: ತುಂಬಾ ಒಂದು ನಿಮಿಷ ಟೈಮ್ ಮ್ಯಾಮ್, ಅಂದ್ರೆ ನನಗೆ ನಾಳೆ ಫಂಕ್ಷನ್ ಉಂಟು ಅದನ್ನ ಹೇಳಿದ್ರೆ ಆಗ್ಲಿಕ್ಕೆ ಆಗಲ್ಲ. ಮೇನ್ ಟೈಮ್ ಕೊಡ್ಬೇಕು ಪ್ರಾಪರ್
1: 24 ಗಂಟೆ
0: ಇದ್ರೆ ಒಳ್ಳೇದ ಮ್ಯಾಮ್. ಏನಂದ್ರೆ ಕೆಲವೊಂದು ಏಡಿ ಮ್ಯಾಮ್ ನಿಮಗೆ ಅದ್ರದ್ದು ಜಾಸ್ತಿ ಅಗ್ರೆಸಿವ್ ಇಂದ ನಮ್ಗೆ ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ಹೊರಗೆ ಬರೀ ಟ್ರೈ ಮಾಡ್ತದೆ, ಇಂಥ ವಿಷಯ ಎಲ್ಲ ಮಾಡ್ತಾರೆ, ಒಂದೊಂದು ಲಾಸ್ ಆಗೋ ಚಾನ್ಸ್ ಇದೆ. ಒಂದು ಸೆಕೆಂಡ್ ಆಗಿ ಪೈಪ್ ಕಟ್ ಮಾಡ್ತದೆ, ತುಂಬಾ ಟಾರ್ಚರ್ ಇದೆ ನಮ್ಗೆ ಅಂದ್ರೆ 7 ಗಂಟೆ ಮತ್ತೆ ತುಂಬಾ ಜಾಸ್ತಿ ಉಪದ್ರ ಕ್ರ್ಯಾಬ್ ಇದೆ.
1: ಈಗ ಕೊನೆಯದಾಗಿ, ಏಡಿ ಸಾಕಾಣಿಕೆಯನ್ನ ಉದ್ಯಮವಾಗಿ ಆಯ್ಕೆ ಮಾಡುವ ಬಯಸುವ ಯುವ ಜನರಿಗೆ ನಿಮ್ಮ ಸಂದೇಶ ಏನು?
0: ಮ್ಯಾಮ್ ಏನಂದ್ರೆ ಮ್ಯಾಮ್, ನಾವು ದುಡ್ಡು ಹಿಂದೆ ಹೋದ್ರೆ ನಮಗೆ ಇದು ಬಿಸ್ನೆಸ್ ಅಲ್ಲ, ಫ್ಯಾಷನ್ ಹಿಂದೆ ಹೋದ್ರೆ ಮಾತ್ರ ದುಡ್ಡು. ಎಕ್ಸಾಮ್ ನಂಗೆ ಸಹ ಅಷ್ಟೇ ಮ್ಯಾಮ್ ನೋಡಿ, ಇದು 1 ವರ್ಷ 1 ತಿಂಗಳಾಗಿ ಸ್ವಲ್ಪ ದಿವಸ ಆಯ್ತು. ಈಗ ಇದನ್ನ ನಾನು ಆಗ ಬಿಸ್ನೆಸ್ ಆಗಿ ನೋಡ್ತಿದ್ರೆ ನಂಗೆ ನಾನು ಆಗ ಎಷ್ಟು ಏಡಿ ಸತ್ತೋದ್ರೆ ನಾನು ಟೆನ್ಷನ್ ಆಗ್ತಿದ್ದೆ, ಟೆನ್ಷನ್ ಆಗಿ ನಾನು ಬೇಡ ಅಂತ ಬಿಟ್ಟು ಬರ್ತಿದ್ದೆ. ಬಟ್ ಅದನ್ನ ಫ್ಯಾಷನ್ ಆಗಿ ನೋಡಿದ್ದಕ್ಕೆ ಮ್ಯಾಮ್ ನಂಗೆ ಈಗ ರಿಸಲ್ಟ್ ಬರ್ತಿದೆ, ಅದು ಒಳ್ಳೆ ರಿಸಲ್ಟ್. ಅಷ್ಟಲ್ಲಿ ಅವತ್ತು ಏನೆಲ್ಲ ಕಳ್ಕೊಂಡಿದೆಯಲ್ಲ ಅದು 4 ಪಟ್ಟು ಬರ್ತಿದೆ, ಯಾಕೆಂದ್ರೆ ನನ್ನ ಟೈಮ್ ನಾನು ತುಂಬ ಕೊಟ್ಟಿದ್ದೆ. ಸೊ ಇದನ್ನೆಲ್ಲ ಬಿಸ್ನೆಸ್ ಮ್ಯಾಮ್, ಅಗ್ರಿಕಲ್ಚರ್ ಅನ್ನೋ ಫ್ಯಾಷನ್. ಈ ಫ್ಯಾಷನ್ ತರ ಮಾಡಿದ್ರೆ ನಮಗೆ ಮುಂದೆ ಬರುವಂತ ದಿವಸದಲ್ಲಿ ಒಳ್ಳೆ ಲಾಭವನ್ನು ನೋಡ್ಬೋದು. ಬಟ್ ನಾವು ಅದೇ ದಿವಸ ನಾವು ದುಡ್ಡಿಗೋಸ್ಕರ ಮಾಡಿದ್ರೆ ನಮಗೆ ತುಂಬಾ ಕಷ್ಟ, ಯಾಕಂದ್ರೆ ಸ್ಯಾಲರಿ ಅಲ್ಲಿ ನಿಮ್ಗೆ ಗೊತ್ತು ಮ್ಯಾಮ್, ಸ್ಯಾಲರಿ ಬರುವಾಗ ತಿಂಗಳ ಎಂಡಿಗೆ ಬರ್ತಂತ ಧೈರ್ಯ ಇದ್ರೆ ಇದೆಲ್ಲ ಹಾಗೆ ಬರಲ್ಲ. ಸೊ ಮನೆ ಖರ್ಚೆಲ್ಲ ನೋಡ್ಬೇಕಲ್ಲ ನಾವು. ಸೊ ಫ್ಯಾಷನ್ ತರ ನೋಡಿ ಟ್ರೈ ಮಾಡಿ ಸಕ್ಸಸ್ 100% ಬರ್ತದೆ ಮಾತ್ರ. ಮತ್ತೆ ನಾವು ಹೇಳಿಕೊಡ್ತೇವೆ ಮ್ಯಾಮ್ ಹೇಗೆ ಮಾಡ್ಬೇಕು.
1: ಯಾವ ರೀತಿ
0: ನಮ್ಮದು ಮ್ಯಾಮ್ ಇಲ್ಲಿ ಮನೆಯಲ್ಲಿ ಈಗ ಕ್ಲಾಸಸ್ ತೆಗಿತೇವೆ ವೀಕೆಂಡ್ಸಿಗೆ, ಅಂದ್ರೆ ವಾರದ ಎಂಡಿಗೆ. ಎವ್ರಿ ವೀಕೆಂಡ್ ಇಲ್ಲ, ಬಟ್ ಮಂತ್ಲಿಗೆ 1-2 ಸಾವಿರ ತೆಗೊಳ್ತೇವೆ. ಇದಕ್ಕೆ ಬೇಕಿದ ಒಂದು ವಿಷಯ ಎಲ್ಲ ನಾವು ಹೇಳಿಕೊಡ್ತೇವೆ. ಸೆಕೆಂಡ್ ಆಗಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆ ಅಂತ ತಿನ್ಸ್ಕೊಳ್ಳೋದು ಬರ್ಬೇಕು, ನಮ್ಮ ಫ್ಯಾಮಿಲಿ ಮನೆ ಅಂತ ಬಂದು ಅಲ್ಲಿ ಕೆಲಸ ಮಾಡ್ಬೋದು, ಅವ್ರಿಗೆ ಬಂದು ಕಲ್ತು ಹೋಗಿ ಮತ್ತೆ ಅವರ ಮನೇಲಿ ಮಾಡಬಹುದು. ಸೊ ನಾವು ಟ್ರೈನಿಂಗ್ ಕೊಡ್ತೇವೆ ವೀಕೆಂಡ್ಸ್ಗೆ.
1: ಸರ್, ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡಬಹುದು?
0: ಹಾ ಮ್ಯಾಮ್, ನಮ್ಮ ನಂಬರ್ ಬಂದ್ಬಿಟ್ಟು 7892924588. ನಂಬರ್ 7892924588.
1: ಈಗ ಮೀನುಗಾರಿಕಾ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವ ಯುವ ಜನರಿಗೆ ಏಡಿ ಸಾಕಾಣಿಕೆಯು ಒಂದು ಪರ್ಯಾಯ ಆದಾಯದ ಮೂಲ. ಸರಿಯಾದ ತರಬೇತಿ ಮತ್ತು ಶ್ರಮದಿಂದ ಇದರಲ್ಲಿ ಉತ್ತಮ ಯಶಸ್ಸನ್ನು ಗಳಿಸಬಹುದು ಅಂತ ನೀವು ತಿಳಿಸಿಕೊಟ್ರಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೆ ಏಡಿ ಸಾಕಣೆಯ ಅನುಭವದ ಕುರಿತು ಕುಳಾಯಿಯ ಭರತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-5-5-1 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ.

0: ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
1: ಆದ್ರಣ್ಣ ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
2: ಇದೀಗ ಕೇಳಿ ಕೃಷಿ ಮಾಹಿತಿ.
3: ಅಡುಗೆ ಮನೆ ವಿಷಮುಕ್ತವಾಗಲು ನಾವೇನು ಮಾಡಬಹುದು? ನಾವು ಅಡುಗೆಗಾಗಿ ಬಳಸುವ ತರಕಾರಿಗಳು, ಧಾನ್ಯ, ಬೇಳೆ, ಎಣ್ಣೆ, ಉಪ್ಪು ಇತ್ಯಾದಿಗಳಲ್ಲಿ ಎಲ್ಲವೂ ಮನುಷ್ಯನ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುವ ವಿಷದ ಅಂಶಗಳು ಸೇರಿಕೊಂಡಿವೆ. ಕೃಷಿಯಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವ ಉಗ್ರಾಣದಲ್ಲಿ, ಹಾಗೆಯೇ ಸಂಸ್ಕರಿಸುವ ಘಟಕಗಳಲ್ಲಿ ಆಹಾರಗಳಿಗೆ ವಿವಿಧ ಕಾರಣಗಳಿಂದಾಗಿ ಸೇರಿಸಲಾಗುವ ರಾಸಾಯನಿಕ ಅಂಶಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಆದರೆ ಆ ಕುರಿತು ಯಾರೂ ಮಾತನಾಡುವುದು ಕೂಡ ಇಲ್ಲ. ನಮಗೆ ಅರಿವಿಲ್ಲದೆಯೇ ಅಡುಗೆ ಕೋಣೆಗೆ ಬರುವ ವಿಷಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ಮಾರುಕಟ್ಟೆಯಲ್ಲಿ ದೊರಕುವ ವಿಷಪೂರಿತ ತರಕಾರಿಗಳು ಮತ್ತು ಹಣ್ಣುಗಳು ವಿಷದ ಗೂಡಾಗಿದೆ. ಏಕೆಂದರೆ ಬೆಳೆಯ ಮೇಲೆ ಅನೇಕ ಬಾರಿ, ಅಂದರೆ ವಾರದಲ್ಲಿ 2 ಸಲವಾದರೂ ರಾಸಾಯನಿಕಗಳನ್ನು ಸಿಂಪಡಿಸಲಾಗುತ್ತದೆ. ಹೊಲದಲ್ಲಿ ರಾಸಾಯನಿಕಗಳನ್ನು ಸಿಂಪಡಿಸಿದ ನಂತರ 2-3 ದಿನಗಳ ಒಳಗೆ ಆ ಬೆಳೆಯು ಮಾರುಕಟ್ಟೆಗೆ ಬರುತ್ತದೆ. ರಾಸಾಯನಿಕಗಳನ್ನು ಉತ್ಪಾದಿಸುವ ಸಂಸ್ಥೆಗಳು ಮತ್ತು ಮಾರಾಟಗಾರರು ಈ ರಾಸಾಯನಿಕಗಳ ದುಷ್ಪರಿಣಾಮಗಳನ್ನು ಗಮನದಲ್ಲಿ ತಂದುಕೊಡುವ ಜನಶಿಕ್ಷಣದ ಕಾರ್ಯವನ್ನು ಮಾಡುವುದಿಲ್ಲ. ರಾಸಾಯನಿಕಗಳನ್ನು ಬಳಸುವುದು ಬೇರೆ ಬೇರೆ ಕಾರಣಗಳಿಂದ ಅನಿವಾರ್ಯವಾಗಿ ಪ್ರತಿದಿನ ಜನರ ಹೊಟ್ಟೆಗೆ ವಿಷ ಸೇರುತ್ತಿದೆ. ಹೆಚ್ಚುತ್ತಿರುವ ಕಳೆನಾಶಕಗಳ ಬಳಕೆ ಮತ್ತು ಕುಲಾಂತರಿ ಸಸ್ಯಗಳ ಕೃಷಿಯಿಂದಾಗಿ ಜೀವವೈವಿಧ್ಯತೆ ಮೇಲೆ ಅತ್ಯಂತ ಅಪಾಯಕರ ಪರಿಣಾಮ ಬೀರುತ್ತಿದೆ. ಮ್ಯಾಂಕೋಸಿಪ್, ಎಸಿಫೇಟ್, ಮೀಥೈಲ್ ಪ್ಯಾರಥಿಯೋನ್, ಡೈಮಿಥೋಯೇಟ್, ಫೊಸೆಲೋನ್ ಹೀಗೆ ಅತಿ ಹೆಚ್ಚು ಬಳಕೆಯಲ್ಲಿರುವ ಕೀಟನಾಶಕಗಳಾಗಿವೆ. ಅಮೋನಿಯಂ ನೈಟ್ರೇಟ್ಗಳು, ಪೊಟ್ಯಾಷಿಯಂ ಕ್ಲೋರೈಡ್, ಸೂಪರ್ ಫಾಸ್ಫೇಟ್ಗಳು, ಅನ್ಹೈಡ್ರಸ್ ಅಮೋನಿಯಾ, ಯೂರಿಯಾ ಮುಂತಾದವುಗಳು ಸಾಮಾನ್ಯವಾಗಿ ಹೊಲಕ್ಕೆ ಸೇರುತ್ತಿರುವ ರಾಸಾಯನಿಕ ಗೊಬ್ಬರಗಳು. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವ ಅಡಲ್ಟರೇಟ್ಗಳು, ಅಂದರೆ ಕಲಬೆರಕಗಳ ಬಗ್ಗೆ ತಿಳಿಯೋಣ. ಮಾವು, ಬಾಳೆಹಣ್ಣುಗಳು ಒಟ್ಟಿಗೆ ಹಣ್ಣಾಗಲು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದರೆ ಹಸಿರೆಲೆ ತರಕಾರಿಗಳು ತಾಜಾವಾಗಿ ಕಾಣಲು ಹಸಿರು ಬಣ್ಣದ ಕೆಮಿಕಲ್ಗಳ ನೀರಿನಲ್ಲಿ ಮುಳುಗಿಸಿ ತೆಗೆಯುತ್ತಾರೆ. ಹಸಿಮೆಣಸಿನಕಾಯಿ, ಹಾಗಲಕಾಯಿಗಳು, ಬಟಾಣಿ ಹಸುರಾಗಿ ಕಾಣಲು ಮ್ಯಾಲಕೈಟ್ ಗ್ರೀನ್ಗಳನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ. ಸಕ್ಕರೆ ದ್ರಾವಣವನ್ನು ಬೆರೆಸಿದ ಜೇನು ಮಾರುಕಟ್ಟೆಯಲ್ಲಿ ದೊರಕುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫೇಟ್ಸ್ ಮುಂತಾದವುಗಳನ್ನು ಹಣ್ಣು ತರಕಾರಿಗಳನ್ನು ಶಿಲೀಂಧ್ರಗಳಿಂದ ಸಂರಕ್ಷಿಸಿಕೊಳ್ಳಲು ಬಳಸುತ್ತಾರೆ. ಹಾಲಿನಲ್ಲಿ ನೀರು ಸೇರಿಸುವುದು ಹೊಸ ವಿಷಯವೇನಲ್ಲ. ಆದರೆ ಹಾಲಿಗೆ ಯೂರಿಯಾ, ಫಾರ್ಮ್ಯಾಲಿನ್, ಡಿಟರ್ಜೆಂಟ್, ಅಮೋನಿಯಂ ಸಲ್ಫೇಟ್, ಬೋರಿಕ್ ಆಸಿಡ್, ಕಾಸ್ಟಿಕ್ ಸೋಡಾ, ಬೆಂಜಾಯಿಕ್ ಆಸಿಡ್, ಸಾಲಿಸಿಲಿಕ್ ಆಸಿಡ್, ಹೈಡ್ರೋಜನ್ ಪೆರಾಕ್ಸೈಡ್, ಸಕ್ಕರೆ, ಮೆಲಮೈನ್ ಮುಂತಾದವುಗಳನ್ನು ಕೂಡ ಸೇರಿಸುವವರಿದ್ದಾರೆ. ಅರಸಿನ ಹುಡಿಗೆ ಮೆಟಾನಿಲ್ ಹಳದಿ ಹುಡಿಯನ್ನು ಸೇರಿಸಿದರೆ, ಮೆಣಸಿನ ಹುಡಿಗೆ ರೆಡ್ ಆಕ್ಸೈಡ್ ಮತ್ತು ಧೂಳನ್ನು ಕೂಡ ಸೇರಿಸುವವರಿದ್ದಾರೆ. ಇಂತಹ ಕಲಬೆರಕೆಗಳ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಅರಿವಿದ್ದರೆ ಒಳ್ಳೆಯದು. ಅಧಿಕ ಇಳುವರಿಗಾಗಿ ಬೆಳೆಸಲಾಗುವ ತರಕಾರಿಗಳು ರೋಗಗಳಿಗೆ ಬಲಿಯಾಗುವ ಸಾಧ್ಯತೆಯೇ ಹೆಚ್ಚಾಗಿರುವುದರಿಂದ ಅವುಗಳ ಮೇಲೆ ಆಗಾಗ ರಾಸಾಯನಿಕಗಳನ್ನು ಸಿಂಪಡಿಸಬೇಕಾಗುತ್ತದೆ. ಹಸಿಮೆಣಸಿನಕಾಯಿ, ಹಸಿಶುಂಠಿ, ಸೌತೆಕಾಯಿ, ಎಲೆಕೋಸು, ಹೂಕೋಸು ಇತ್ಯಾದಿ ತರಕಾರಿಗಳು ಮತ್ತು ದ್ರಾಕ್ಷಿ, ಸೇಬು ಇವುಗಳಂತಹ ಹಣ್ಣುಗಳಿಗೂ ಹೆಚ್ಚು ಕಡಿಮೆ ಹೀಗೆಯೇ ಮಾಡಲಾಗುತ್ತದೆ. ರಾಸಾಯನಿಕ ಗೊಬ್ಬರ, ಕಳೆನಾಶಕಗಳ ಅತಿ ಬಳಕೆಯಿಂದ ತೋಟದ ಕೆರೆಗಳ ಬಾವಿಯ ನೀರು ಕುಡಿಯಲು ಯೋಗ್ಯವಾಗಿ ಇರುವುದಿಲ್ಲ. ಹೊಲದಲ್ಲಿ ವಿಷವನ್ನು ಹಾಕಿದ ನಂತರ ಆ ವಿಷವು ಆಹಾರ ಮತ್ತು

0: ನೀರಿನಲ್ಲಿ ಬಂದೇ ಬರುತ್ತದೆ. ಎರೆಹುಳಗಳಿಂದ ರಣಹದ್ದುಗಳವರೆಗಿನ ಎಲ್ಲ ಜೀವಿಗಳಿಗೂ ಇದು ತೊಂದರೆಯಾಗುವುದು ಎಂಬ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು. ಉದಾಹರಣೆಗೆ ಕ್ಲೋರೋಪೈರಿಪಾಸ್ ನರಮಂಡಲದ ಹಾನಿ ಉಂಟುಮಾಡುತ್ತದೆ. ಆಲ್ಡ್ರಿನ್ ಎಂಬುದು ಕ್ಯಾನ್ಸರ್ಕಾರಕವಾಗಿದೆ. ಕ್ಲೋರಾರ್ಡೇನ್ ಮೂತ್ರಪಿಂಡ ಹಾಗೂ ಆಮಾಶಯಗಳಿಗೆ ತೊಂದರೆ ಉಂಟುಮಾಡುವುದು. ಡಿಡಿಟಿಯು ಕಣ್ಣು ಶ್ವಾಸಕೋಶಗಳ ದೌರ್ಬಲ್ಯಗಳಿಗೆ ಕಾರಣವಾಗುವುದು. ಹೆಪ್ಟಾಕ್ಲೋರ್ ಎಂಬುದು ನರಮಂಡಲದ ಹಾನಿಯನ್ನು ಉಂಟುಮಾಡುತ್ತದೆ. ಹಾಗಾಗಿ ಅಡುಗೆ ಮನೆ ವಿಷಮುಕ್ತವಾಗಲು ನಾವು ಏನು ಮಾಡಬಹುದು? ಮೊದಲಿಗೆ ಕೃಷಿ ತೋಟದ ನಿರ್ವಹಣೆ ಹೀಗಿರಬೇಕು: ಮಣ್ಣಿನ ನಿರ್ವಹಣೆ, ಬೆಳೆಗಳ ಪುನರಾವರ್ತನೆ ಮತ್ತು ಹಸಿರು ಗೊಬ್ಬರ, ಅಂತರ ಬೆಳೆಗಳು, ಕ್ರಿಮಿಕೀಟಗಳನ್ನು ಹಾಗೂ ರೋಗರುಜಿನಗಳನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುವ ಕ್ರಮ, ಕಳೆ ಹತೋಟಿ, ಇತರೆ ಜೀವಿಗಳನ್ನು ಹತೋಟಿಯಲ್ಲಿ ಇಡುವುದು, ಹೀಗೆ ಸಾವಯವ ವಿಧಾನಗಳಲ್ಲಿ ಇವೆಲ್ಲವನ್ನೂ ನೋಡಿಕೊಂಡರೆ ಅತ್ಯುತ್ತಮ. ಸಾವಯವ ತೋಟದ ಲಕ್ಷಣಗಳು ಏನು? ಹಕ್ಕಿಗಳ ಕಲರವ ಸದಾ ಕೇಳಿಸುತ್ತಿರುತ್ತದೆ. ಹಾವು, ಕಪ್ಪೆ, ಇಲಿ, ಹೆಗ್ಗಣಗಳು ಸದಾ ಕಾಣಿಸುತ್ತಿರುತ್ತವೆ. ಉತ್ತಮ ಸಾವಯವ ಇಂಗಾಲ ಇರುವ ತೋಟದಲ್ಲಿ ಮಣ್ಣು ಮೃದುವಾಗಿದ್ದು ಕೈಯಲ್ಲಿ ಗುಡ್ಡೆ ಹಾಕಲು ಸಾಧ್ಯವಾಗುತ್ತದೆ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಯ ಮೇಲೆ ಬೀಳುವಂತಿಲ್ಲ. ಮಳೆ ನೀರು ಮಣ್ಣಲ್ಲಿ ಇಂಗಬೇಕು. ಅಧಿಕವಾದರೆ ಮಾತ್ರ ತಿಳಿನೀರು ಹರಿದು ಹೋಗುವುದು. ಸಾವಯವ ತರಕಾರಿಗಳನ್ನು ಗುರುತಿಸುವುದು ಹೇಗೆ? ನೈಸರ್ಗಿಕವಾಗಿ ಬೆಳೆದ ತರಕಾರಿ ಕೊಳೆಯುವುದಿಲ್ಲ. ತಂಪು ಜಾಗದಲ್ಲಿ ಇರಿಸಿದರೆ ಹೆಚ್ಚು ಬಾಳಿಕೆ ಬರುತ್ತದೆ, ನೈಜ ರುಚಿ ಹೊಂದಿರುತ್ತದೆ. ತರಕಾರಿ ಧಾನ್ಯಗಳು ಚೆನ್ನಾಗಿ ಬೇಯುತ್ತವೆ. ಸಾವಯವ ಬೆಳೆಗಳು ಹೆಚ್ಚಿನ ಗುಣಮಟ್ಟದ್ದಾಗಿರುತ್ತವೆ. ಪೌಷ್ಟಿಕಾಂಶಗಳು ಮತ್ತು ತಾಜಾತನ ಅಲ್ಲದೆ ಆರೋಗ್ಯಕರವೂ ಆಗಿವೆ. ಹಾಗಾಗಿ ಇಲ್ಲಿ ಹೇಳಿರುವ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅಡುಗೆ ಮನೆಯನ್ನು ವಿಷಮುಕ್ತವಾಗಿಸಬಹುದು. ಆಯಾ ಕಾಲಕ್ಕೆ ಅನುಗುಣವಾಗಿ ಬೆಳೆಸಬಹುದಾದ ತರಕಾರಿ ಗಿಡಗಳು ನಮ್ಮ ಅಂಗಳದಲ್ಲಿಯೇ ಫಲ ಕೊಡುವಂತಾದರೆ ಮನಸ್ಸಿಗೂ ಮನೆಗೂ ಹಿತವಲ್ಲವೇ? ಅಡುಗೆ ಕೋಣೆಯಲ್ಲಿ ಇರಲೇಬೇಕಾದ ಕರಿಬೇವು, ಶುಂಠಿ, ಅರಶಿನಗಳನ್ನು ಬೆಳೆಸಬಹುದು. ಮನೆಯಲ್ಲಿಯೇ ಅರಶಿನ ಹುಡಿ ತಯಾರಿಸಿದರೆ ಎಷ್ಟು ತಾಜಾವಾಗಿ ನೈಸರ್ಗಿಕ ಅರಶಿನ ಹುಡಿ ಪಡೆಯಬಹುದು ಅಲ್ಲವೇ? ವಿವಿಧ ಬಣ್ಣದ ಬಾಟಲಿ ತಂಪು ಪಾನೀಯಗಳನ್ನು ಕುಡಿದು ಜೀವ ಹಾಳು ಮಾಡಿಕೊಳ್ಳುವುದಕ್ಕಿಂತ ತಾಜಾ ಹಣ್ಣುಗಳನ್ನು ನಾವೇ ಬೆಳೆದು ವಿವಿಧ ರೀತಿಯ ಸಿರಪ್ಗಳನ್ನು ತಯಾರಿಸಬಹುದು. ದಿನಬಳಕೆಯ ಪ್ರತಿಯೊಂದು ವಸ್ತುಗಳಿಗೂ ಮಾರುಕಟ್ಟೆಯನ್ನು ಅವಲಂಬಿಸದೆ ನಾವೇ ಹಿತಮಿತವಾಗಿ ತಯಾರಿಸಿ ಇಟ್ಟುಕೊಳ್ಳಬಹುದಾದ ಚಟ್ನಿಪುಡಿ, ಸಾಂಬಾರ್ ಹಾಗೂ ರಸಂ ಹುಡಿಗಳು ಅಡುಗೆ ಮನೆಯಲ್ಲಿ ಇರಲಿ. ಒಣಗಿಸಿ ಕಾಪಿಡಬಹುದಾದ ಬೆಟ್ಟದ ನೆಲ್ಲಿಕಾಯಿ, ಮಾವು, ಎಳೆಹಲಸು, ಹಲಸಿನ ಬೀಜ, ಹುಳಿಬೀಜ ಹಾಗೂ ಅಮಟೆಕಾಯಿಗಳು ಯಾವುದೇ ರಾಸಾಯನಿಕಗಳ ಪೋಷಣೆಯಿಲ್ಲದೆ ಸಾವಯವ ಬೆಳೆಗಳಾಗಿರುತ್ತವೆ. ಸಾಧ್ಯವಾದಷ್ಟು ಮಣ್ಣಿನ ಪಾತ್ರೆಗಳನ್ನು, ನೀರಿನ ಹೂಜಿಗಳನ್ನು ಕೂಡ ಬಳಕೆಯಲ್ಲಿ ಇಡಬಹುದು. ಪ್ರತಿಯೊಂದು ಸಣ್ಣ ಪುಟ್ಟ ಶೀತ ಕಫಗಳಿಗೆ ಗುಳಿಗೆಗಳನ್ನು ತಿನ್ನದೆ ಮನೆಯಲ್ಲಿಯೇ ಬೆಳೆಸಿದ ತುಳಸಿ ಹಾಗೂ ಇತರ ಪತ್ರೆಗಳ ಉಪಯೋಗವನ್ನು ಖಂಡಿತವಾಗಿ ಪಡೆಯಬಹುದು. ಅಡುಗೆ ಎಣ್ಣೆ, ತುಪ್ಪ, ಹಾಲುಗಳಿಗೆ ಸಾಧ್ಯವಾದಷ್ಟು ಸ್ಥಳೀಯ ಸಾವಯವ ಕೃಷಿಕರನ್ನೇ ಅವಲಂಬಿಸಿದರೆ ಒಳ್ಳೆಯದು. ಕೀಟನಾಶಕ ಯುಗ ತೊಲಗಿ ಸಾವಯವ ಯುಗ ಬರಬೇಕಿದೆ. ಹಾಗಿದ್ದಲ್ಲಿ ಮಾತ್ರ ಮನೆಯೊಳಗೆ ವಿಷ ಬರದೆ ಅಡುಗೆ ಕೋಣೆಯಲ್ಲಿ ಅಮೃತ ಬಡಿಸಲು ಸಾಧ್ಯ. ಕೃಷಿಗಾಗಿ ಯಾವುದೇ ತಂತ್ರಜ್ಞಾನವನ್ನು ಬಳಸಿದರೂ ಅದು ಪರಿಸರಕ್ಕೆ ಅನುಕೂಲಕರವಾಗಿರಬೇಕು. ಏಕೆಂದರೆ ಗಾಳಿ, ನೀರು, ಮಣ್ಣು ಇವು ಜೀವಗಳ ಅಡಿಪಾಯವಾಗಿದೆ. ಅವುಗಳ ಆರೋಗ್ಯದ ಮೇಲೆ ಮನುಷ್ಯ, ಪ್ರಾಣಿ ಮತ್ತು ಇತರ ಜೀವಿಗಳು ಅವಲಂಬಿಸಿರುತ್ತವೆ. ಪರಿಸರ ಎಂದರೆ ಹಾವು, ಚೇಳು, ಎರೆಹುಳ, ಇರುವೆ, ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಗಳು, ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು, ಮೀನು, ಏಡಿ, ಕಪ್ಪೆ, ಪಶು ಪಕ್ಷಿ, ವನಸ್ಪತಿ ಇವೆಲ್ಲವುಗಳ ಪರಿಸರ ವ್ಯವಸ್ಥೆ ಅಂದರೆ ಇಕೋಸಿಸ್ಟಮ್ ಆಗಿದೆ. ಈ ಪರಿಸರ ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡಿದರೆ ಎಲ್ಲ ಆಹಾರದ ಸರಪಳಿಯು ಕುಸಿಯುವುದು. ಒಂದು ಬಾರಿ ಈ ಸರಪಳಿ ಕುಸಿದರೆ ಮತ್ತೆ ಜೋಡಿಸಲು ಮನುಷ್ಯನಿಂದ ಸಾಧ್ಯವಿಲ್ಲ.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ

0: ವಾಣಿ
1: ಮೈಸೂರ್ ಸ್ಯಾಂಡಲ್.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಇದೀಗ ಎಸ್ ಜಾನಕಿ ಅವರು ಹಾಡಿರುವ ಅಕ್ಕ ಮಹಾದೇವಿಯ ವಚನ.

ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ ಕೆರೆ ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್, ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.

0: ಸಾಯಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯಾ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ದ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ಬಹಿಯಾ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರೀ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ

0: ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಾಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂಥ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಾಣೆಯಲ್ಲಿ ರೈಲ್ವೆ ಇಲಾಖೆಯು 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ್ರ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ, ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ

0: ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವ ಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 7:45:28. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಬಾದ್ಶಾವೋ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಮತ್ತು ನುಸ್ರತ್ ಫತೇ ಅಲಿ ಖಾನ್ ಹಾಡಿರುವ ಮನೋಜ್ ಮುಂತಾಶಿರ್ ಅವರ ಗೀತೆ. ಸಂಗೀತ ತನಿಷ್ಕ್ ಬಾಗ್ಚಿ.

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳು, ಹಾಗೆಯೇ ಸೌಮ್ಯಶ್ರೀ ಕೆ ಅವರಿಂದ ಭಕ್ತಿಗೀತೆಗಳನ್ನು ಕೇಳುವಿರಿ. 8:30 ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರಿಂದ ಭಾಷಣ ಪ್ರಸಾರವಾಗುವುದು. ವಿಷಯ: ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಸವಾಲುಗಳು ಮತ್ತು ಅವಕಾಶಗಳು. ಈ ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ 8ನೆಯ ಸಂಚಿಕೆಯನ್ನು ಕೇಳುವಿರಿ.

ಶೆಫ್ ಚಿತ್ರಕ್ಕಾಗಿ ಅರ್ಮಾನ್ ಮಲಿಕ್ ಹಾಗೂ ಸಂಗಡಿಗರು ಹಾಡಿದ ರಶ್ಮಿ ವಿರಾಗ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಅಮಾಲ್ ಮಲಿಕ್. ಕಾರ್ಯಕ್ರಮದ ಕೊನೆಯಲ್ಲಿ ಭೂಮಿ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಪ್ರಿಯಾ ಸರಯ್ಯ ಅವರ ಗೀತೆ, ಸಂಗೀತ ಸಚಿನ್ ಜಿಗರ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 10:20 ಇನ್ನಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:00. ನಮ್ಮ ಮುಂದಿನ ಕಾರ್ಯಕ್ರಮ

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 10:20 ಇನ್ನಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರಿ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾವಗೀತೆಗಳು, ದೇವರ ನಾಮಗಳು, ತದನಂತರ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಸಹಕಾರ ಮೌನೀಶ್ ಕುಮಾರ್ ಛಾವಣಿ, ತಬಲಾದಲ್ಲಿ ಗೌತಂಬಿ. ಇದೀಗ ಕೇಳಿ ಇಷ್ಟು ಕಾಲ ಒಟ್ಟಿಗಿದ್ದು, ರಚನೆ HS ವೆಂಕಟೇಶ್ ಮೂರ್ತಿ.

ಕೇಳುಗರೆ, ಇದುವರೆಗೆ ದೀಪ್ತಿ ಪ್ರಭು ಅವರಿಂದ ಭಾವಗೀತೆಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಗೌತಂಬಿ. ಇದೀಗ ಕೇಳಿ ಸೌಮ್ಯಶ್ರೀ ಕೆ ಅವರಿಂದ ದೇವರ ನಾಮಗಳು ಮೂಡಿಬರಲಿದೆ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನೇಶ್ ಕುಮಾರ್ ಚಾವಣಿ, ತಬಲಾ ಗೌತಂಬಿ. ಇದೀಗ ಕೇಳಿ ವಂದಿಪಿ ನಿನಗೆ ಗಣನಾಥ, ರಚನೆ ಶ್ರೀಪಾದರಾಜರು.

0: ಕೇಳುಗರೆ, ಇದುವರೆಗೆ ಸೌಮ್ಯಶ್ರೀ ಕೆ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೌನಿಶ್ ಕುಮಾರ್ ಚಾವಣಿ, ತಬಲಾದಲ್ಲಿ ಗೌತಮ್ ಬಿ. ಕೇಳುಗರೆ, ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ರಕ್ಷಿತಾ ಕೆ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
1: ನಾನು ಓದುತ್ತಿರುವ ಕವನದ ಶೀರ್ಷಿಕೆ ಅಮ್ಮ. ಅಮ್ಮ ನಿನ್ನ ಮಡಿಲು ನನಗೆ ಆಗಿದೆ ಗುಡಿಸಲು. ಅಮ್ಮ ನಿನ್ನ ಮಡಿಲು ನನಗೆ ಆಗಿದೆ ಗುಡಿಸಲು. ಬಾಣ ಚಂದಿರನ ತೋರಿಸಿದೆ ನಿನ್ನ ತೋಳಲ್ಲಿ ಬಂಧಿಸಿದೆ. ಬಾಣ ಚಂದಿರನ ತೋರಿಸಿದೆ ನಿನ್ನ ತೋಳಲ್ಲಿ ಬಂಧಿಸಿದೆ. ನಿನ್ನ ಮನಸ್ಸೇ ಹಚ್ಚ ಹಸಿರು ಸೋತಾಗ ಒರೆಸಿದೆ ನನ್ನ ಕಣ್ಣೀರು. ನಿನ್ನ ಮನಸ್ಸೇ ಹಚ್ಚ ಹಸಿರು ಸೋತಾಗ ಒರೆಸಿದೆ ನನ್ನ ಕಣ್ಣೀರು. ಮನಸ್ಸಿನ ತಳಮಳವನ್ನು ಅರಿತೆ ನನ್ನ ಬರುವಿಕೆಗಾಗಿ ಕಾಯುತ್ತಾ ಕುಳಿತೆ. ಮನಸ್ಸಿನ ತಳಮಳವನ್ನು ಅರಿತೆ ನನ್ನ ಬರುವಿಕೆಗಾಗಿ ಕಾಯುತ್ತಾ ಕುಳಿತೆ. ಸೋತಾಗ ಧೈರ್ಯ ತುಂಬಿದೆ ಗೆದ್ದಾಗ ಹಿಗ್ಗಿ ಸಂತಸದಿಂದ ಕುಣಿದೆ. ಸೋತಾಗ ಧೈರ್ಯ ತುಂಬಿದೆ ಗೆದ್ದಾಗ ಹಿಗ್ಗಿ ಸಂತಸದಿಂದ ಕುಣಿದೆ. ಮಡಿಲೆಂಬ ಅರಮನೆಯಲ್ಲಿ ಬೆಳೆಸಿದೆ ಕಣ್ಣರೆಪ್ಪೆಯಲ್ಲಿಟ್ಟು ಸಲಹಿದೆ. ಮಡಿಲೆಂಬ ಅರಮನೆಯಲ್ಲಿ ಬೆಳೆಸಿದೆ ಕಣ್ಣರೆಪ್ಪೆಯಲ್ಲಿಟ್ಟು ಸಲಹಿದೆ. ಮುಂದಿನ ಕವನದ ಶೀರ್ಷಿಕೆ ಅವಳು. ಕರುಣಿಸುವ ಮುಕ್ತ ಮನಸ್ಸದು ತೊಟ್ಟಿಲು ತೂಗಿರುವ ಎರಡನೇ ಕೈಯದು. ಕರುಣಿಸುವ ಮುಕ್ತ ಮನಸ್ಸದು ತೊಟ್ಟಿಲು ತೂಗಿರುವ ಎರಡನೇ ಕೈಯದು. ಅಮ್ಮನ ನೋಟ ಹೊಂದಿರುವ ಕಣ್ಣುಗಳು ಮುದ್ದಾದ ಮಾತುಗಳು ಆಗಿದೆ ಹೊಳೆಯುವ ರತ್ನಗಳು. ಮುದ್ದಾದ ಮಾತುಗಳು ಆಗಿವೆ ಹೊಳೆಯುವ ರತ್ನಗಳು. ಅವಳಾಗಿರುವಳು ನನ್ನ ಕನ್ನಡಿ ಹೇಳುವಳು ತಪ್ಪುಗಳನ್ನು ತಿದ್ದಿತೀರಿ. ಅವಳಾಗಿರುವವಳು ನನ್ನ ಕನ್ನಡಿ ಹೇಳುವಳು ತಪ್ಪುಗಳನ್ನು ತಿದ್ದಿತೀರಿ. ಕರ್ಣನ ಗುಣವದು ರಾಧೆಯ ಪ್ರೀತಿಯದು ಇಂದಿಗೂ ಮಾಸದ ಸಂಬಂಧವಿದು. ಇಂದಿಗೂ ಮಾಸದ ಸಂಬಂಧವಿದು. ಮುಂದಿನ ಕವನ ಆತ್ಮೀಯ ಗೆಳೆಯ. ನನ್ನ ಆತ್ಮೀಯ ಗೆಳೆಯ, ನನ್ನ ಮನಸ್ಸಿನ ಮಾತನ್ನು ಅರಿವೆಯ. ಧೈರ್ಯದ ಮಾತನ್ನು ಹೇಳುವೆಯ, ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವೆಯ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವೆಯ. ಬಾನಲ್ಲಿ ಹಾರಾಡುವ ಹಕ್ಕಿ ಮನದಲ್ಲಿ ಮೂಡಿಸಿತು ಒಂದು ಚುಕ್ಕಿ. ಹುಟ್ಟಿತು ಸ್ನೇಹ ಉಕ್ಕಿ ಉಕ್ಕಿ, ಆಗ ಆಯಿತು ನಮ್ಮ ಮನಸ್ಸಿನ ಡಿಕ್ಕಿ. ಆಗ ಆಯಿತು ನಮ್ಮ ಮನಸ್ಸಿನ ಡಿಕ್ಕಿ. ಕಣ್ಣಲ್ಲಿ ಸಾವಿರ ಮಾತು ಇರುವೇನು ನಿನ್ನ ಜೀವನದಲ್ಲಿ ಕೂತು. ಆಗಬಾರದು ನಮ್ಮ ಗೆಳೆತನದಲ್ಲಿ ತೂತು. ನೀನೇ ಆಗಿರುವೆ ನನ್ನ ಜಗತ್ತು, ನೀನೇ ಆಗಿರುವೆ ನನ್ನ ಜಗತ್ತು. ಮುಂದಿನ ಕವನ ಜೀವನ. ಕೈಗೆ ತೆಗೆದುಕೊಳ್ಳುವ ನಿರ್ಧಾರ ಆಗುತ್ತದೆ ನಿನ್ನ ಬಾಳಿಗೆ ಆಧಾರ. ಇರಬಾರದು ಜೀವನದಲ್ಲಿ ಅಹಂಕಾರ, ಅದೇ ಮಾಡುತ್ತದೆ ನಿನ್ನನ್ನು ಮನುಷ್ಯನಿಂದ ತಿರಸ್ಕಾರ. ಅದೇ ಮಾಡುತ್ತದೆ ನಿನ್ನನ್ನು ಮನುಷ್ಯನಿಂದ ತಿರಸ್ಕಾರ. ಬಾಡಿರುವ ಹೂವಿನಲ್ಲಿ ಸೌಂದರ್ಯ ಮಾಸಿರುತ್ತದೆ. ನಿನ್ನಲ್ಲೂ ಒಳ್ಳೆತನ ಕದಡಿದರೆ ಕಪ್ಪು ಚುಕ್ಕೆ ಮೂಡುತ್ತದೆ. ನಿನ್ನಲ್ಲೂ ಒಳ್ಳೆತನ ಕದಡಿದರೆ ಕಪ್ಪು ಚುಕ್ಕೆ ಮೂಡುತ್ತದೆ. ಪ್ರಪಂಚವು ಬೆಂಬಲಿತವಾಗಿದೆ ಅನ್ಯಾಯಕ್ಕೆ, ಅದಕ್ಕೆ ಮನಸ್ಸಿನ ಪಂಜರವನ್ನು ಬಿಡು ನಿನ್ನ ಆ ಭಯಕ್ಕೆ. ಅದಕ್ಕೆ ಮನಸ್ಸಿನ ಪಂಜರವನ್ನು ಬಿಡು ನಿನ್ನ ಆ ಭಯ.

0: ಎಲ್ಲವೂ ಬೇಕೆಂಬ ಚಡಪಡಿಸುವ ಮನವು ಎಲ್ಲವೂ ಬೇಕೆಂಬ ಚಡಪಡಿಸುವ ಮನವು ಚಡಪಡಿಕೆಯ ಸಮಸ್ಯೆಗೂ ಇರುತ್ತದೆ ಒಂದೊಂದು ತಿರುವು. ಚಡಪಡಿಕೆಯ ಸಮಸ್ಯೆಗೂ ಇರುತ್ತದೆ ಒಂದೊಂದು ತಿರುವು. ಇರಬಾರದು ಯಾವುದರ ಮೇಲೆಯೂ ನಿರೀಕ್ಷೆ, ಅದೇ ಒಳಪಡಿಸುತ್ತದೆ ನಿನ್ನ ಜೀವನಕ್ಕೆ ಪರೀಕ್ಷೆ. ಅದೇ ಒಳಪಡಿಸುತ್ತದೆ ನಿನ್ನ ಜೀವನಕ್ಕೆ ಪರೀಕ್ಷೆ. ಮುಂದಿನ ಕವನ ಅಣ್ಣ. ಅಣ್ಣ, ನೀನೇ ನನ್ನ ಮನದ ಚಿನ್ನ, ನನ್ನೆಲ್ಲ ಕನಸಿನ ಬಣ್ಣ. ನಿನ್ನ ಮನಸ್ಸೇ ನನಗೆ ಪ್ರಸಿದ್ಧ ತಾಣ. ನೀನೇ ಮೂಡಿಸುವೆ ನನ್ನ ಬದುಕಿನ ಚಿತ್ರಣ, ನೀನೇ ಮೂಡಿಸುವೆ ನನ್ನ ಬದುಕಿನ ಚಿತ್ರಣ. ಕನಸನ್ನು ಹೊತ್ತುಕೊಂಡು ನಾ ನಡೆವೆ, ನನ್ನ ಕನಸುಗಳಿಗೆ ಹೆಗಲೂರಿ ನೀ ಬರುವೆ. ನನ್ನ ಕನಸುಗಳಿಗೆ ಹೆಗಳೂರಿ ನೀ ಬರುವೆ. ಪುಸ್ತಕದ ಜೊತೆ ಪೆನ್ನಿದ್ದರೆ ಚಂದ, ನನ್ನ ಜೊತೆ ನೀ ಇದ್ದರೆ ಚಂದ. ಪುಸ್ತಕದ ಜೊತೆ ಪೆನ್ನಿದ್ದರೆ ಚಂದ, ನನ್ನ ಜೊತೆ ನೀ ಇದ್ದರೆ ಚಂದ. ಗುಲಾಬಿಗೆ ಮುಳ್ಳು ಧೈರ್ಯಕ್ಕೆ ಇರುವ ಹಾಗೆ, ನನ್ನ ಬೆನ್ನ ಹಿಂದೆ ನೀ ಇದ್ದರೆ ನನಗೆ ಅದೇ ಧೈರ್ಯ. ನನ್ನ ಬೆನ್ನ ಹಿಂದೆ ನೀ ಇದ್ದರೆ ನನಗೆ ಅದೇ ಧೈರ್ಯ. ಭಾನ ಜಗತ್ತಿಗೆ ಬೆಳಕಾಗುವನು ಈ ತಂಗಿಯ ಜಗತ್ತೇ ಅಣ್ಣನಾಗುವನು. ಭಾನ ಜಗತ್ತಿಗೆ ಬೆಳಕಾಗುವನು ಈ ತಂಗಿಯ ಜಗತ್ತೇ ಅಣ್ಣನಾಗುವನು. ಮುಂದಿನ ಕವನ ಮಳೆ. ಮಳೆ ಮಳೆ ಮಳೆ, ನೀ ಬಾರದಿದ್ದರೆ ಉಳಿಯುವುದ ಇಳೆ. ಒಮ್ಮೆಗೆ ತೋರಿಸುವೆ ನಿನ್ನ ಆ ಲೀಲೆ, ನೀನೇ ಮೂಡಿಸುವೆ ಪ್ರಕೃತಿಗೆ ಹಸಿರು ಬಣ್ಣದ ಕಲೆ. ನೀನೇ ಮೂಡಿಸುವೆ ಪ್ರಕೃತಿಗೆ ಹಸಿರು ಬಣ್ಣದ ಕಲೆ. ನಿನ್ನರು ಕೋಪ ಭಯಂಕರ, ಪ್ರವಾಹದಿಂದ ಮಾಡಿಸುವೆ ರಣದುಬ್ಬರ. ಪ್ರವಾಹದಿಂದ ಮಾಡಿಸುವೆ ರಣದುಬ್ಬರ. ಭೂಮಿಯ ಅರ್ಧ ಸುತ್ತ ನೀನೇ ತುಂಬಿರುವೆ. ನೀನಿಲ್ಲದ ಜನರ ಬದುಕು ಅಸ್ತವ್ಯಸ್ತವಾಗಿದೆ. ನೀನಿಲ್ಲದೆ ಜನರ ಬದುಕು ಅಸ್ತವ್ಯಸ್ತವಾಗಿದೆ. ಆಕಾಶದ ಬಣ್ಣ ಹೊಂದಿರುವೆ, ನೀರಿನ ಕಣ ತುಂಬಿರುವೆ. ಮನದ ಇಂಗಿತನವನ್ನು ತೊಲಗಿಸುವೆ, ಬೇಡಿದವರ ಮನಕ್ಕೆ ವರವಾಗಿರುವೆ. ಬೇಡಿದವರ ಮನಕ್ಕೆ ವರವಾಗಿರುವೆ. ಮುಂದಿನ ಕವನ ಆಸೆ. ತಂಗಾಲಿಯಲ್ಲಿ ಹಾಡಾಗಿದೆ ನನ್ನ ಆಸೆ, ಕೈಗೆ ಸಿಗದ ಹಾಗೆ ಹಾರಿ ಹೋಯಿತು ಬಾನಮುಗಿಲಿಗೆ. ಕೈಗೆ ಸಿಗದ ಹಾಗೆ ಹಾರಿ ಹೋಯಿತು ಬಾನಮುಗಿಲಿಗೆ. ಕಣ್ಣಿನ ಕಂಬನಿ ಸೋತಿತು ಮನದ ಚಡಪಡಿಕೆ ನೋಡಿ, ಆಸೆ ಎಂಬ ಶಾಯಿ ಅಚ್ಚೆಯಾಗಿ ಉಳಿಯಿತು ತಲೆಯಲ್ಲಿ. ಆಸೆ ಎಂಬ ಶಾಯಿ ಅಚ್ಚೆಯಾಗಿ ಉಳಿಯಿತು ತಲೆಯಲ್ಲಿ. ರಂಗುರಂಗಿನ ರಂಗಮಂದಿರ ಇದು, ಚಿಟ್ಟೆಗಳು ಹಾರತೊಡಗಿತು ತನ್ನ ಇಚ್ಛೆಯಿಟ್ಟು. ಮಕರಂದ ಹೀರುವ ಆಸೆಯಿಟ್ಟು ಹೂವುಗಳೇ ಕಾಣದೆ ಹೋದವು ಆ ಮಧುರ ಕಣ್ಣುಗಳಿ. ಆದರೆ ಹೂವುಗಳೇ ಕಾಣದೆ ಹೋದವು ಅದರ ಮಧುರ ಕಣ್ಣುಗಳಿಗೆ. ಮುಂದಿನ ಕವನ ಮನದ ಮಾತು. ಆಸೆಯ ಬಿಸಿಲಿನ ಹಿಂದೆ ಓಡಬೇಡಿ, ಏಕೆಂದರೆ ಸೂರ್ಯನನ್ನು ನೋಡಿದರೆ ಉರಿದು ನೋವು ಕೊಡುತ್ತದೆ ಹೊರತು ಸಂತೋಷವನ್ನಲ್ಲ. ಏಕೆಂದರೆ ಸೂರ್ಯನನ್ನು ನೋಡಿದರೆ ಉರಿದು ನೋವು ಕೊಡುತ್ತದೆ ಹೊರತು ಸಂತೋಷವನ್ನಲ್ಲ. ಮುಂದಿನ ಕವನದ ಶೀರ್ಷಿಕೆ ಶಿಕ್ಷಕರಿಗೆ ನಮನ. ವಿದ್ಯೆ ಎಂಬ ಮಳೆಯನ್ನು ನಮ್ಮ ಮೇಲೆ ಸುರಿದಿರಿ. ಚಪ್ಪರವು ಗಟ್ಟಿ ನಿಲ್ಲಲು ಕಂಬವು ಆಸರೆಯಾದರೆ ನಮ್ಮ ಜ್ಞಾನಕ್ಕೆ ನೀವು ಆಧಾರವಾದಿರಿ.
1: ಇದುವರೆಗೆ ರಕ್ಷಿತಾ ಕೆ ಅವರಿಂದ ಸ್ವರಚಿತ ಕವನ ವಾಚನ ಮುಡಿಬಂತು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಕೇಳುಗರಿ ಗಮನಿಸಿ, ಈ ರಾತ್ರಿ 9:30 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ 8ನೇ ಸಂಚಿಕೆ ಪ್ರಸಾರವಾಗುವುದು. ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ.
4: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ರಾತ್ರಿ 7:15 ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣು ಹಾಗೂ ಕಣ್ಣಿನಲ್ಲಿ ನೀರು ಇಳಿಯುವುದು, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಇವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ ಸ್ನೇಹಿತ ಮಿತ್ರ.

0: ಆಕಾಶವಾಣಿ ಮಂಗಳೂರು. ಇದೀಗ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಅವರಿಂದ ಭಾಷಣ. ವಿಷಯ: ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಅವಕಾಶಗಳು ಮತ್ತು ಸವಾಲುಗಳು.
1: ಇಂದಿನ ತಾಂತ್ರಿಕ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಎಂಬುದು ಕೇವಲ ಒಂದು ಶಬ್ದವಾಗಿ ಉಳಿಯದೆ ಮಾನವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಪ್ರಭಾವವನ್ನು ಬೀರುತ್ತಿದೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ AI ತರುತ್ತಿರುವ ಬದಲಾವಣೆಗಳು ಕ್ರಾಂತಿಕಾರಕವಾಗಿವೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಿಂದ ಹಿಡಿದು ಕಲಿಕೆಯ ವಿಧಾನದವರೆಗೆ ಎಲ್ಲವನ್ನೂ ಇಂದು ಮರುರೂಪಿಸುತ್ತಿದೆ. ವೈಯಕ್ತಿಕ ಕಲಿಕಾ ವೇದಿಕೆಗಳಿಂದ ಹಿಡಿದು ಸ್ವಯಂಚಾಲಿತ ಮೌಲ್ಯಮಾಪನ ವ್ಯವಸ್ಥೆಗಳು ಹಾಗೂ ಬುದ್ಧಿವಂತ ಬೋಧನಾ ಸಾಧನಗಳವರೆಗೆ AI ಜ್ಞಾನವನ್ನು ಬೋಧಿಸುವ, ಕಲಿಯುವ ಮತ್ತು ಮೌಲ್ಯಮಾಪನ ಮಾಡುವ ವಿಧಾನಗಳನ್ನು ಬದಲಾಯಿಸುತ್ತಿದೆ. ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಅಥವಾ ಶಿಕ್ಷಕರೇ ಕೇಂದ್ರ ಬಿಂದುವಾದ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಗತಿಯಲ್ಲಿ ಏನು ಕಲಿಯಬೇಕು, ಹೇಗೆ ಕಲಿಯಬೇಕು ಮತ್ತು ಎಷ್ಟು ಸಮಯದಲ್ಲಿ ಕಲಿಯಬೇಕು ಎಂಬುದನ್ನು ಶಿಕ್ಷಕರೇ ನಿರ್ಧರಿಸುತ್ತಿದ್ದರು. ಆನಂತರದ ದಿನಗಳಲ್ಲಿ ಅದು ವಿದ್ಯಾರ್ಥಿ ಕೇಂದ್ರಿತ ವ್ಯವಸ್ಥೆಯಾಗಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯ ಭಾಗಿಯಾಗಿ ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸತೊಡಗಿದರು. ಇಂತಹ ವ್ಯವಸ್ಥೆಯಲ್ಲಿಯೂ ಅನೇಕ ಅನಾನುಕೂಲತೆಗಳು ಕಂಡುಬಂದವು. ವೈವಿಧ್ಯಮಯ ಕಲಿಕಾ ಸಾಮರ್ಥ್ಯ, ಸಾಂಸ್ಕೃತಿಕ ಹಿನ್ನೆಲೆ, ಭಾಷೆಯ ಅಡಚಣೆಗಳು, ವಿವಿಧ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಿಂದ ಬರುವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಸಮಪಾಲು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆ ಸಹಾಯಕ್ಕೆ ಬರುತ್ತದೆ. ವೈಯಕ್ತಿಕ ಕಲಿಕೆ, ಪರ್ಸನಲೈಸ್ಡ್ ಲರ್ನಿಂಗ್. AI ತರುತ್ತಿರುವ ಅತಿದೊಡ್ಡ ಬದಲಾವಣೆ ಎಂದರೆ ವೈಯಕ್ತಿಕ ಕಲಿಕೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಯುವ ಸಾಮರ್ಥ್ಯ ಮತ್ತು ವೇಗ ಬೇರೆ ಬೇರೆ ಆಗಿರುತ್ತದೆ. ಸಾಂಪ್ರದಾಯಿಕ ತರಗತಿಗಳಲ್ಲಿ ಶಿಕ್ಷಕರಿಗೆ ಪ್ರತಿ ವಿದ್ಯಾರ್ಥಿಯ ಮೇಲೆ ಪ್ರತ್ಯೇಕ ಗಮನಹರಿಸುವುದು ಕಷ್ಟವಾಗಬಹುದು. ಆದರೆ AI ಆಧಾರಿತ ತಂತ್ರಾಂಶಗಳು ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಿ ಅವರಿಗೆ ಪೂರಕವಾದ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುತ್ತವೆ. ಇದು ವಿದ್ಯಾರ್ಥಿಗಳು ತಮ್ಮದೇ ಆದ ವೇಗದಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಮತ್ತು AI ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭ್ಯಾಸ ಪ್ರಶ್ನೆಗಳನ್ನು ಒದಗಿಸುತ್ತದೆ. AI ಆಧಾರಿತ ಕಲಿಕಾ ವ್ಯವಸ್ಥೆಗಳು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನೈಜ ಸಮಯದಲ್ಲಿ ವಿಶ್ಲೇಷಿಸಿ ಪಾಠದ ಕಠಿಣತೆಯನ್ನು ಹೊಂದಿಸುತ್ತವೆ, ಅಗತ್ಯವಾದ ಸಂಪನ್ಮೂಲಗಳನ್ನು ಒದಗಿಸುತ್ತವೆ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಉದಾಹರಣೆಗೆ, AI ಆಧಾರಿತ ಕಲಿಕಾ ಸಾಧನಗಳು ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೈಯಕ್ತಿಕ ಕಲಿಕೆಯ ಮಾರ್ಗಗಳನ್ನು ರೂಪಿಸುತ್ತವೆ. ಇದರಿಂದ ಅವರ ತೊಡಗಿಸಿಕೊಳ್ಳುವಿಕೆ ಮತ್ತು ಸಾಧನೆ ಉತ್ತಮಗೊಳ್ಳುತ್ತದೆ. AI ಶಿಕ್ಷಕರ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲದಿದ್ದರೂ ಅವರ ಕೆಲಸದ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಬಲ್ಲದು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ, ಹಾಜರಾತಿ ದಾಖಲಿಸುವುದು ಮತ್ತು ದಿನನಿತ್ಯದ ಆಡಳಿತಾತ್ಮಕ ಕೆಲಸಗಳನ್ನು AI ವೇಗವಾಗಿ ನಿರ್ವಹಿಸಬಲ್ಲದು. ಶಿಕ್ಷಕರ ವರದಿ ತಯಾರಿ, ವೇಳಾಪಟ್ಟಿ ತಯಾರಿ, ಹಾಜರಿ ಪುಸ್ತಕಗಳ ನಿರ್ವಹಣೆ ಮತ್ತು ಪಾಠದ ತಯಾರಿಯಲ್ಲಿ AI ಗಮನಾರ್ಹ ಸಹಾಯ ಮಾಡಬಹುದು. ವಿವಿಧ ಅಂಕಿಅಂಶಗಳನ್ನು ತಾವಾಗಿಯೇ ತಯಾರಿಸಿ ಸ್ವಯಂಚಾಲಿತವಾಗಿ ನಿರ್ವಹಿಸುವಲ್ಲಿ AI ಸಹಾಯ ಮಾಡುತ್ತದೆ. ಇದರಿಂದ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೆದು ಅವರ ನೈತಿಕ ಮತ್ತು ಸೃಜನಶೀಲ ಬೆಳವಣಿಗೆಗೆ ಒತ್ತು ಕೊಡಲು ಸಾಧ್ಯವಾಗುತ್ತದೆ. AI ಆಧಾರಿತ ವ್ಯವಸ್ಥೆಗಳು ಪಾಠ ಸಾಮಗ್ರಿಗಳು, ಮೌಲ್ಯಮಾಪನ ಮಾನದಂಡಗಳು ಹಾಗೂ ಉದಾಹರಣೆಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇದರಿಂದ ಬೋಧನೆ ಹೆಚ್ಚು ಸೃಜನಾತ್ಮಕ ಮತ್ತು ಪರಿಣಾಮಕಾರಿಯಾಗುತ್ತದೆ. ಸ್ವಯಂಚಾಲಿತ ಮೌಲ್ಯಮಾಪನ, AI ತಂತ್ರಜ್ಞಾನದಿಂದ ತರಗತಿಗಳಲ್ಲಿ ನಡೆಸುವ ಕ್ವಿಜ್ಗಳು ಮತ್ತು ಪರೀಕ್ಷೆಗಳ ಫಲಿತಾಂಶಗಳನ್ನು ಬಹಳ ನಿಖರವಾಗಿ ಹಾಗೂ ಶೀಘ್ರವಾಗಿ ಕೊಡಲು ಸಾಧ್ಯವಾಗುತ್ತದೆ. ಶಿಕ್ಷಕರು ಸಮಯವನ್ನು ಉಳಿಸಿ ಬೋಧನೆ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಬಹುದು ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯತ್ತ ಗಮನಹರಿಸಬಹುದು. ಈಗಾಗಲೇ ಹಲವು ಶಿಕ್ಷಣ ಸಂಸ್ಥೆಗಳು ಪರೀಕ್ಷೆ ನಡೆಸಿದ ದಿನವೇ ಫಲಿತಾಂಶ ಪ್ರಕಟಿಸಿದ ಉದಾಹರಣೆಗಳಿವೆ. ಭವಿಷ್ಯದ ಶಿಕ್ಷಣದಲ್ಲಿ ಪುಸ್ತಕಗಳಿಗಿಂತ ಹೆಚ್ಚಾಗಿ ದೃಶ್ಯಾವಳಿಗಳಿಗೆ ಪ್ರಾಮುಖ್ಯತೆ ಸಿಗಲಿದೆ. AI ಮತ್ತು ವರ್ಚುವಲ್ ರಿಯಾಲಿಟಿ ಸಂಯೋಜನೆಯಿಂದ ವಿದ್ಯಾರ್ಥಿಗಳು ಇತಿಹಾಸದ ಪಾಠಗಳನ್ನು ಕಣ್ಣಾರೆ ನೋಡಬಹುದು ಅಥವಾ ವಿಜ್ಞಾನದ ಪ್ರಯೋಗಗಳನ್ನು ವರ್ಚುವಲ್ ಲ್ಯಾಬ್ಗಳಲ್ಲಿ ಮಾಡಬಹುದು. ಇದು ಕೇವಲ

ಸಿದ್ಧಾಂತಕ್ಕಿಂತ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ. ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಶಿಕ್ಷಣ ಸಚಿವಾಲಯದ ಮೂಲಕ ನಡೆಸಲ್ಪಡುವ ವರ್ಚುವಲ್ ಲ್ಯಾಬ್ಗಳು ಲಭ್ಯವಿದೆ. ಅಲ್ಲಿ ವಿವಿಧ ಪ್ರಯೋಗಗಳನ್ನು ಛದ್ಮನ ಅಂದರೆ ಸಿಮ್ಯುಲೇಷನ್ ಮೂಲಕ ಮಾಡಲು ಅನುಕೂಲವಿದೆ. ಅಮೃತ ವಿಶ್ವವಿದ್ಯಾಪೀಠದವರ AI ಚಾಲಿತ ಟ್ಯೂಟರ್ಗಳು ವಿದ್ಯಾರ್ಥಿಗಳಿಗೆ ಯಾವಾಗಲೂ ಎಲ್ಲಿಯಾದರೂ ಸಹಾಯ ಮಾಡಬಹುದು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಕಾಯದೆ ತಕ್ಷಣವೇ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದು. ವಿಷಯಗಳನ್ನು ಮತ್ತೆ ಮತ್ತೆ ಕೇಳಿ ಪುನರ್ಮನನ ಮಾಡಬಹುದು. ವರ್ಚುವಲ್ ಶಿಕ್ಷಕರು ಚಾಟ್ಬಾಟ್ಗಳು ಮತ್ತು ಗುಣಮಟ್ಟದ ಕಲಿಕಾ ಸಂಪನ್ಮೂಲಗಳ ಮೂಲಕ ದೂರದ ಮತ್ತು ಸಂಪನ್ಮೂಲಗಳ ಕೊರತೆ ಇರುವ ಪ್ರದೇಶಗಳ ವಿದ್ಯಾರ್ಥಿಗಳಿಗೂ 24/7 ಕಲಿಕೆಯ ಅವಕಾಶವನ್ನು ದೊರೆಯುತ್ತದೆ. ಇದು AIಯ ಮತ್ತೊಂದು ಪ್ರಮುಖ ಪ್ರಯೋಜನವಾಗಿದೆ. ಸಾಮಾನ್ಯವಾಗಿ ತರಗತಿಗಳಲ್ಲಿ ಕೆಲವೇ ಶಿಕ್ಷಕರು ಸಂವಾದಾತ್ಮಕ ರೂಪದಲ್ಲಿ ತರಗತಿಗಳನ್ನು ನಡೆಸುತ್ತಾರೆ. ಉದಾಹರಣೆಗೆ ಪ್ರಹಸನಗಳು, ನಾಟಕಗಳು ಮತ್ತು ಪಾತ್ರಾಭಿನಯಗಳ ಮೂಲಕ ವಿದ್ಯಾರ್ಥಿಗಳ ತರಗತಿಗಳನ್ನು ನಡೆಸುವುದು ಸುಲಭದ ಮಾತಲ್ಲ. ಆದರೆ AI ತಂತ್ರಜ್ಞಾನದ ಸಾಧನಗಳನ್ನು ಉಪಯೋಗಿಸಿ ವಿಡಿಯೋಗಳು, ಸಿಮ್ಯುಲೇಷನ್ಗಳು ಮತ್ತು ವರ್ಚುವಲ್ ರಿಯಾಲಿಟಿ ಬಳಸಿ ಪ್ರತಿಯೊಬ್ಬರೂ ತರಗತಿಗಳನ್ನು ಆಕರ್ಷಕವಾಗಿ ನಡೆಸಲು ಸಾಧ್ಯವಾಗುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯಗಳನ್ನು ಮನದಟ್ಟಿ ಮಾಡಿಕೊಡುವಲ್ಲಿ ಸಹಾಯವಾಗುತ್ತದೆ. ಫ್ಲಿಪ್ಡ್ ಕ್ಲಾಸ್ರೂಮ್ಸ್ ಎಂಬ ಕಲ್ಪನೆ ಯುವಕರನ್ನು ಆಕರ್ಷಿಸುತ್ತಿದೆ. ಭಾರತದಂತಹ ಬಹುಭಾಷೀಯ ರಾಷ್ಟ್ರದಲ್ಲಿ ಒಂದು ಭಾಷೆಯಲ್ಲಿ ದೊರೆಯುವ ವಿಷಯಗಳು ಮತ್ತು ಪಠ್ಯಗಳನ್ನು AI ಮೂಲಕ ತಮ್ಮ ಭಾಷೆಗೆ ಅನುವಾದಿಸಿ ತಮ್ಮ ಮಾತೃಭಾಷೆಯಲ್ಲಿ ಓದಿ ಅರ್ಥ ಮಾಡಿಕೊಳ್ಳಬಹುದು. ವಿವಿಧ ಪ್ರದೇಶಗಳ ವಿದ್ಯಾರ್ಥಿಗಳು ಸುಲಭವಾಗಿ ಕಲಿಯಬಹುದು. ಕಣ್ಣು ಮತ್ತು ಕಿವಿಗಳಲ್ಲಿ ದೋಷವಿರುವ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ AI ಒದಗಿಸುವ ಸ್ಮಾರ್ಟ್ ಸಾಧನಗಳ ಮೂಲಕ ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು ಬಹಳ ಸುಲಭವಾಗುತ್ತದೆ. ಈಗಾಗಲೇ ಈ ಸಂಬಂಧಿ ಹಲವು ಆ್ಯಪ್ಗಳು ಬಳಕೆಯಲ್ಲಿವೆ. AI ಧ್ವನಿ ಗುರುತಿಸುವಿಕೆ, ಪಠ್ಯದಿಂದ ಧ್ವನಿ ಮತ್ತು ಸ್ಮಾರ್ಟ್ ಸಾಧನಗಳ ಮೂಲಕ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಆಟಿಸಮ್ ಅಂದರೆ ಸ್ವಲೀನತೆಯಂಥ ಕಾಯಿಲೆಗಳಿಂದ ಬಳಲುವ ವಿದ್ಯಾರ್ಥಿಗಳಲ್ಲಿ ಅವರ ಗಮನವನ್ನು ಕೇಂದ್ರೀಕರಿತಗೊಳಿಸಿ ಅವರನ್ನು ಪಾಠ ಮತ್ತು ಪ್ರವಚನಗಳಲ್ಲಿ ಭಾಗವಹಿಸುವಂತೆ ಪ್ರಚೋದಿಸುತ್ತದೆ. ವಿಶೇಷ ಅಗತ್ಯವಿರುವ ವಿದ್ಯಾರ್ಥಿಗಳು, ನರ ವೈವಿಧ್ಯತೆಯ ಅಂದರೆ ನ್ಯೂರೋಡೈವರ್ಜೆಂಟ್ ಕಲಿಕಾ ವಿದ್ಯಾರ್ಥಿಗಳು ಅಥವಾ ಸ್ಥಳೀಯ ಭಾಷೆಯ ವಿದ್ಯಾರ್ಥಿಗಳಿಗೆ AI ವಿಶೇಷ ನೆರವನ್ನು ನೀಡುತ್ತದೆ. ಉದಾಹರಣೆಗೆ ಪಠ್ಯವನ್ನು ಧ್ವನಿಯಾಗಿ ಪರಿವರ್ತಿಸುವುದು, ಸರಳ ವಿವರಣೆಗಳು ಮತ್ತು ಬಹು ಇಂದ್ರಿಯ ಕಲಿಕಾ ಸಾಧನ ಮೂಲಕ ಅವರ ಕಲಿಕೆಯನ್ನು ಸುಲಭಗೊಳಿಸುತ್ತದೆ. AI ವಿದ್ಯಾರ್ಥಿಯ ಹಿಂದಿನ ವರ್ಷದ ಕಾರ್ಯಕ್ಷಮತೆಯನ್ನು ಅವಲೋಕಿಸಿ ಆತನ ದೌರ್ಬಲ್ಯಗಳನ್ನು ಸವಾಲುಗಳಾಗಿ ಪರಿವರ್ತಿಸುವಲ್ಲಿ ಸಹಾಯ ಮಾಡಬಹುದು. ಶಿಕ್ಷಕರು ಮತ್ತು ಪೋಷಕರು ವಿದ್ಯಾರ್ಥಿಯ ಪ್ರಗತಿಯನ್ನು ನಿರಂತರ ಮತ್ತು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಬಹುದು. AI ವಿದ್ಯಾರ್ಥಿಯ ಆಸಕ್ತಿಗಳು ಮತ್ತು ಕೌಶಲ್ಯಗಳ ಆಧಾರದ ಮೇಲೆ ವೃತ್ತಿ ಮಾರ್ಗವನ್ನು ಸೂಚಿಸುತ್ತದೆ. AI ಆಧಾರಿತ ವಿಶ್ಲೇಷಣೆಯು ಕಲಿಕೆಯಲ್ಲಿ ಹಿಂದುಳಿಯುವ ವಿದ್ಯಾರ್ಥಿಗಳನ್ನು ಮುಂಚಿತವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಮಯೋಚಿತ ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ. 24/7 ಸ್ವಯಂ ಕಲಿಕೆಯ ಅವಕಾಶಗಳು. AI ಕಲಿಕಾ ವೇದಿಕೆಗಳು ದಿನದ 24 ಗಂಟೆಯೂ ಲಭ್ಯವಿದ್ದು ವಿದ್ಯಾರ್ಥಿಗಳು ವಿವಿಧ ಕಲಿಕಾ ವೇದಿಕೆಗಳ ಮೂಲಕ ಮತ್ತು ಚಾಟ್ ಬಾಟ್ಗಳನ್ನು ಉಪಯೋಗಿಸಿ ಯಾವಾಗಲೂ ಕಲಿಯಬಹುದು. ಭವಿಷ್ಯದ ಕೌಶಲ್ಯ ಅಭಿವೃದ್ಧಿ. AI ಶಿಕ್ಷಣವು ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆ, ಕೋಡಿಂಗ್ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಪ್ರೋತ್ಸಾಹಿಸುತ್ತದೆ. AI ತಂತ್ರಜ್ಞಾನವು ಶಿಕ್ಷಣವನ್ನು ಕೇವಲ ತರಗತಿಗಳಿಗೆ ಸೀಮಿತಗೊಳಿಸದೆ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತಿದೆ. ಭಾಷಾ ಅನುವಾದ ಉಪಕರಣಗಳ ಮೂಲಕ ವಿದ್ಯಾರ್ಥಿಗಳು ಜಗತ್ತಿನ ಯಾವುದೇ ಮೂಲೆಯ ತಜ್ಞರ ಪಾಠಗಳನ್ನು ತಮ್ಮದೇ ಮಾತೃಭಾಷೆಯಲ್ಲಿ ಕೇಳಬಹುದು. ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಲಭಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. AI ಚಾಲಿತ ವೇದಿಕೆಗಳ ಮೂಲಕ ವಿದ್ಯಾರ್ಥಿಗಳು ಪ್ರಪಂಚದಾದ್ಯಂತ ತಜ್ಞರು ಮತ್ತು ಕಲಿಯುವವರೊಂದಿಗೆ ಸಂಪರ್ಕ ಹೊಂದಬಹುದು. AIಯನ್ನು ಎಲ್ಲ ವಿಧದಲ್ಲಿ ಬಳಸಲು ಪೈಥಾನ್ ಎಂಬ ತಂತ್ರಾಂಶವನ್ನು ಎಲ್ಲ ಶಿಕ್ಷಕರು ಕಲಿಯುವ ಅಗತ್ಯ ಇದೆ. ಕೃತಕ ಬುದ್ಧಿಮತ್ತೆಯ ಬಹುರೂಪಿಗಳಾದ ಎಕ್ಸ್ಪಾಂಡೇಬಲ್ AI, ಜೆನರಿಕ್ AI ಮತ್ತು ಏಜೆಂಟಿಕ್ AIಗಳನ್ನು ತಂತ್ರಜ್ಞಾನವನ್ನು ಬೋಧಿಸುವ ಶಿಕ್ಷಕರು ಕಲಿಯುತ್ತಿದ್ದಾರೆ. ಉನ್ನತ ಶಿಕ್ಷಣದಲ್ಲಿ ಸಂಭಾಷಣಾತ್ಮಕ ಕೃತಕ ಬುದ್ಧಿಮತ್ತೆ ಅಂದರೆ ಕನ್ವರ್ಸೇಷನಲ್ AI ಮತ್ತು ಅದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನಗಳನ್ನು ವಿಶೇಷ ಶಿಕ್ಷಣ, ವೃತ್ತಿಪರ ತರಬೇತಿ ಹಾಗೂ ಇತರ ಬೋಧನಾ ಸಂದರ್ಭಗಳಲ್ಲಿಯೂ ಬಳಸಿಕೊಳ್ಳಲಾಗಿದೆ. ಈ ವೈವಿಧ್ಯಮಯ ಶೈಕ್ಷಣಿಕ ಪರಿಸರದಲ್ಲಿ ಚಾಟ್ಬಾಟ್ಗಳು
ಕಲಿಕೆ

0: ಗುರಿಗಳನ್ನು ರೂಪಿಸುವುದು, ಪಾಠದ ಯೋಜನೆಯನ್ನು ಸಿದ್ಧಪಡಿಸುವುದು, ಸ್ವಯಂ ನಿಯಂತ್ರಿತ ಕಲಿಕೆಯನ್ನು ಉತ್ತೇಜಿಸುವುದು ಮತ್ತು ವಿವಿಧ ಬೋಧನಾ ಕಾರ್ಯತಂತ್ರಗಳನ್ನು ಬೆಂಬಲಿಸುವುದು ಸೇರಿದಂತೆ ಹಲವು ಪಾತ್ರಗಳು ನಿರ್ವಹಿಸಿವೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಎಐ ಸಂಶೋಧನೆ ಬರವಣಿಗೆಯ ಪ್ರತಿಕ್ರಿಯೆ ನೀಡುವುದು ಹಾಗೂ ವಿವಿಧ ರೀತಿಯ ಮೌಲ್ಯಮಾಪನ ವಿಧಾನಗಳನ್ನು ಬೆಂಬಲಿಸುತ್ತದೆ. ಸರಿಯಾದ ರೀತಿಯಲ್ಲಿ ಬಳಸಿದರೆ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಮತ್ತು ಸ್ವಯಂ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಯಾವುದೇ ತಂತ್ರಜ್ಞಾನದಂತೆ ಎಐ ಕೂಡ ಕೆಲವು ಸವಾಲುಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳು ಅತಿಯಾದ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗುವುದು, ದತ್ತಾಂಶ ಗೌಪ್ಯತೆ ಅಂದರೆ ಡೇಟಾ ಪ್ರೈವೇಸಿ ಮತ್ತು ಡಿಜಿಟಲ್ ಅಂತರದಂತಹ ಸಮಸ್ಯೆಗಳ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ತಂತ್ರಜ್ಞಾನವು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗದೆ ಎಲ್ಲರಿಗೂ ಸಮಾನವಾಗಿ ಸಿಗುವಂತವಾಗಬೇಕು. ಎಐ ಕಲಿಕೆಯನ್ನು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಮತ್ತು ಉತ್ತಮಗೊಳಿಸಲು ಅಪಾರ ಸಾಮರ್ಥ್ಯವನ್ನು ಹೊಂದಿದ್ದರೂ ಅದರ ಬಳಕೆಯು ಮಾನವೀಯ ಸಂಬಂಧಗಳು, ಸಮಾನತೆ ಮತ್ತು ಚಿಂತನ ಶಕ್ತಿಗೆ ಉಂಟಾಗಬಹುದಾದ ಅಪಾಯಗಳನ್ನು ಕಡಿಮೆ ಮಾಡುವ ರೀತಿಯಲ್ಲಿ ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಪರಸ್ಪರ ಮಾನವೀಯ ಸಂಬಂಧಗಳು ಕ್ಷೀಣವಾಗದಂತೆ ನೋಡಿಕೊಳ್ಳುವುದು ನಮ್ಮ ಪ್ರಮುಖ ಕಾಳಜಿಯಾಗಿದೆ. ಶಿಕ್ಷಣವು ಮೂಲತಃ ಮಾನವ ಸಂಬಂಧಗಳನ್ನು ಆಧರಿಸಿದ ಪ್ರಕ್ರಿಯೆಯಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಜ್ಞಾನವನ್ನು ನೀಡುವುದಲ್ಲದೆ ಭಾವನಾತ್ಮಕ ಬೆಂಬಲ, ಪ್ರೇರಣೆ ಮತ್ತು ಸಾಮಾಜಿಕ ಮಾದರಿಯನ್ನು ಒದಗಿಸುತ್ತಾರೆ. ಇವುಗಳನ್ನು ಯಾವುದೇ ತಂತ್ರಾಂಶ ಸಂಪೂರ್ಣವಾಗಿ ಅನುಕರಿಸಲು ಸಾಧ್ಯವಿಲ್ಲ. ಎಐ ಮೇಲಿನ ಅತ್ಯಾದ ಅವಲಂಬನೆಯು ಶಿಕ್ಷಕ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು. ಇದರಿಂದ ಏಕಾಂತ ಭಾವನೆ, ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ತರಗತಿಯ ಒಗ್ಗಟ್ಟಿನ ಕೊರತೆ ಉಂಟಾಗಬಹುದು. ವಿಮರ್ಶಾತ್ಮಕ ಚಿಂತನೆ ಮತ್ತು ಅರಿವಿನ ಕೌಶಲ್ಯಗಳು ಸಹ ಅತಿಯಾದ ಎಐ ಅವಲಂಬನೆಯಿಂದ ಅಪಾಯಕ್ಕೆ ಒಳಗಾಗಬಹುದು. ವಿದ್ಯಾರ್ಥಿಗಳು ಪ್ರಬಂಧಗಳನ್ನು ಬರೆಯಲು, ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ವಿಷಯವನ್ನು ಸಾರಾಂಶಗೊಳಿಸಲು ಎಐಯನ್ನು ಬಳಸಿದಾಗ ಆಳವಾದ ಕಲಿಕೆಗೆ ಅಗತ್ಯವಾದ ಶ್ರಮವನ್ನು ತಪ್ಪಿಸಬಹುದು. ಆದರೆ ಇದು ಸಂಶೋಧನಾ ಕೌಶಲ್ಯ, ಸೃಜನಶೀಲತೆ ಮತ್ತು ಎಐ ಸಮಸ್ಯೆ ಪರಿಹಾರದ ಸಾಮರ್ಥ್ಯವನ್ನು ದುರ್ಬಲಗೊಳಿಸಬಹುದು. ಎಐ ಮೂಲಕ ಸೃಷ್ಟಿಸಲಾದ ಕಾರ್ಯಗಳನ್ನು ಪತ್ತೆಹಚ್ಚಲು ಕಷ್ಟವಾಗುವುದರಿಂದ ಶೈಕ್ಷಣಿಕ ಅಪ್ರಾಮಾಣಿಕತೆ ಮತ್ತು ಮೌಲ್ಯಮಾಪನದ ನಿಷ್ಠೆಗೆ ಸವಾಲುಗಳಾಗಿ ಕಾಣುತ್ತವೆ. ಎಐ ಅನುಷ್ಠಾನದ ಹೆಚ್ಚಿನ ವೆಚ್ಚ, ಅಗತ್ಯ ಮೂಲಸೌಕರ್ಯ ಮತ್ತು ಡಿಜಿಟಲ್ ಸಾಕ್ಷರತೆಯ ಕೊರತೆಯಿಂದ ಕಡಿಮೆ ಆದಾಯದ ಕುಟುಂಬಗಳು, ಗ್ರಾಮೀಣ ಪ್ರದೇಶಗಳು ಮತ್ತು ಸಂಪನ್ಮೂಲಗಳ ಕೊರತೆ ಇರುವ ಶಾಲೆಯ ವಿದ್ಯಾರ್ಥಿಗಳು ಹಿಂದಿಡುವ ಸಾಧ್ಯತೆ ಇದೆ. ಇದರಿಂದ ಶಿಕ್ಷಣದಲ್ಲಿನ ಅಂತರವನ್ನು ಕಡಿಮೆ ಮಾಡುವ ಬದಲು ಮತ್ತಷ್ಟು ವಿಸ್ತರಿಸುವ ಅಪಾಯವಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕೃತಕ ಬುದ್ಧಿಮತ್ತೆಯು ಭವಿಷ್ಯದ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಲಿದೆ. ಇದು ಕಲಿಕೆಯನ್ನು ಕೇವಲ ಅಂಕಗಳಿಗೆ ಸೀಮಿತಗೊಳಿಸದೆ ಜ್ಞಾನದ ವಿಸ್ತರಣೆ ಮತ್ತು ಕೌಶಲ್ಯದ ಅಭಿವೃದ್ಧಿಗೆ ಪೂರಕವಾಗಲಿದೆ. ತಂತ್ರಜ್ಞಾನದ ಸದ್ಬಳಕೆ ಮಾಡಿಕೊಂಡರೆ ನಾವು ಹೆಚ್ಚು ಬುದ್ಧಿವಂತ ಮತ್ತು ಸೃಜನಶೀಲ ಭವಿಷ್ಯದ ಪೀಳಿಗೆಯನ್ನು ರೂಪಿಸಬಹುದು.
1: ಇದುವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ, ಭವಿಷ್ಯದ ಅವಕಾಶಗಳು ಮತ್ತು ಸವಾಲುಗಳು ಈ ಕುರಿತು ಡಾ. ಚಂದ್ರಶೇಖರ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು.
2: ಆತ್ಮೀಯ ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ

0: ಪ್ರಿಯ ಕೇಳುಗರೆ, ಆಕಾಶವಾಣಿ ಮಂಗಳೂರು ಆರಂಭಿಸುವ ಫೋನ್ ಇನ್ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಂಡ್ರೆಡ್ ಪಾಯಿಂಟ್ ತ್ರೀ ಟೆಲಿಫಿಜ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು ಮೂರು ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
1: ಆಕಾಶವಾಣಿ ಟೆಲಿಕ್ವಿಸ್
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದರೊಂದಿಗೆ ಮಾಹಿತಿ ಮತ್ತು ಮನರಂಜನೆಯನ್ನು ಒದಗಿಸುವ ನಮ್ಮ ಮಂಗಳೂರು ಆಕಾಶವಾಣಿಯು ವಿನೂತನವಾಗಿ 100.3 ಟೆಲಿಕ್ವಿಸ್ ಕಾರ್ಯಕ್ರಮವನ್ನು ಆರಂಭಿಸಿದೆ. ಇಂದು ಕರೆ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲಾ ಸ್ಪರ್ಧಿಗಳಿಗೆ ಬಾನುಲಿ ಕಡೆಯಿಂದ ಶುಭ ಹಾರೈಕೆಗಳು. ಕರೆ ಮಾಡಿ ಭಾಗವಹಿಸಿ, ಬಹುಮಾನ ನಿಮ್ಮದಾಗಿಸಿ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅಂಜನಾ ಮತ್ತು ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಮ್ಯಾಮ್, ನಾನ್ ವೈಷ್ಣವಿ ಅಂತ, ಉಡುಪಿಯಿಂದ.
0: ವೈಷ್ಣವಿ, ಉಡುಪಿಯಿಂದ. ಏನ್ ಮಾಡ್ಕೊಂಡಿದ್ದೀರಿ ವೈಷ್ಣವಿ ಅವರೇ?
2: ನೀಟ್ ಬರ್ದಿದ್ದೆ ಈಗ.
0: ನೀಟ್ ಪರೀಕ್ಷೆ ಬರ್ದಿದ್ದೀರಿ? ಓ, ಸೆಕೆಂಡ್ ಪಿ ಯು ಸಿ ಆಗಿ ನೀಟ್ ಪರೀಕ್ಷೆ ಬರ್ದಿದ್ದೀರಿ. ಯಾವ ಕಾಲೇಜ್ ವೈಷ್ಣವಿ ಅವರೇ?
2: ಜ್ಞಾನಸುಧಾ.
0: ಹೇಗಾಯ್ತು ಪರೀಕ್ಷೆ ನೀಟ್?
2: ಪರೀಕ್ಷೆ
0: ಒಳ್ಳೆ. ಮೆಡಿಕಲ್ ಮಾಡ್ಬೇಕು ಅಂತ ಹೇಳಿದೀರಾ? MBBS ಓದ್ಬೇಕು ಅಂತೇಳಿ ಮುಂದೆ? ನೀವು ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ? ಅಮ್ಮ ಕೇಳ್ತಾ ಇರ್ತಾರೆ. ಅಮ್ಮ ನಿಮ್ಗೆ ಇದಕ್ಕೆ ಫೋನ್ ಮಾಡ್ಲಿಕ್ಕೆ ಹೇಳಿದ, ಕರೆ ಮಾಡ್ಲಿಕ್ಕೆ? ಕೇಳ್ತಾ ಇರ್ತೀರಿ ಟೆಲಿವಿಸ್ ಕಾರ್ಯಕ್ರಮ. ನೀವು ಬಿಡುವಿನ ವೇಳೆ ಏನ್ ಮಾಡ್ಕೊಂಡಿದ್ದೀರಿ ವೈಷ್ಣವಿ ಅವ್ರೆ? ಫ್ರೀ ಸಿಕ್ಕಿದಾಗ ಏನ್ ಮಾಡ್ತೀರಿ? ಈಗಂತೂ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಒಳ್ಳೆ ತುಂಬಾ ಓದ್ಲಿಕ್ಕೆ ಇದ್ದಿರ್ಬೋದಲ್ಲ. ಹೇಗೆ ಮಾಡಿದ್ದೀರಿ ಪರೀಕ್ಷೆ? ಹೇಗೆ ಪಿ ಯು ಸಿ ಅಲ್ಲಿ ಎಷ್ಟು ಪರ್ಸೆಂಟೇಜ್?
2: 97.
0: ಓ, ಅಭಿನಂದನೆಗಳು ನಿಮ್ಗೆ, ಕಂಗ್ರಾಟ್ಸ್. ಈಗ ಕ್ವಿಜ್ ಮಾಸ್ಟರ್ ನಮ್ ಜೊತೆಗಿದ್ದಾರೆ, ಅವರು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
3: ನಮಸ್ಕಾರ.
2: ನಮಸ್ತೆ.
3: ನೀವು ನೀಟ್ ಬರೆದೆಲ್ಲ ಫುಲ್ ಈಗ ಆರಾಮದಲ್ಲಿ ಇದ್ದೀರಿ, ಓದಿ ಓದಿ ಸ್ವಲ್ಪ ವಿಶ್ರಾಂತಿ ಹತ್ರ ಇದ್ದೀರಲ್ಲ, ನಿಮಗೊಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೇನೆ. ಬಹುಶಃ ನಿಮಗೆ ಸಬ್ಜೆಕ್ಟ್ ಇದ್ದಿರಬಹುದು ಅಂತ ಅಂದ್ಕೊಳ್ತೀನಿ. GST ಕೇಳಿದ್ರ? GST ಅದರ ಪೂರ್ಣ ರೂಪ ಏನು?
2: ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್.
3: ಇನ್ನೊಂದು ವರ್ಡ್ ಬಿಟ್ರಿ.
2: ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್.
3: ಅಲ್ಲ, ಕರೆಕ್ಟ್. ಅದರಲ್ಲಿ ಒಂದು ವರ್ಡ್ ಬಿಟ್ರಿ ನೀವು, ಅದಿಲ್ಲದಿದ್ರೆ ಅದು ಅಪರಿಪೂರ್ಣ ಆಗ್ತದೆ. GST. ಇನ್ನೊಂದು ಪ್ರಯತ್ನಿಸಿ, ಇನ್ನೊಂದು ಸರಿ ಪ್ರಯತ್ನ ಮಾಡಿ. GST, ಗೂಡ್ಸ್, ಅದರ ನಡುವೆ ಒಂದು ವರ್ಡ್ ಇದೆ. ಗೂಡ್ಸ್ ಮತ್ತೆ ಸರ್ವಿಸ್ನ ನಡುವೆ ಒಂದು ವರ್ಡ್ ಇದೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಗೂಡ್ಸ್ ಆ್ಯಂಡ್ ಬರಲೇಬೇಕಲ್ಲಿ. ನಿಮ್ಮ ಉತ್ತರವನ್ನು ನಾವು ತಗೊಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವಾ ತೆರಿಗೆ. ಸರಿಯಾದ ಉತ್ತರ ನಿಮ್ಮದು. ಎರಡನೇ ಪ್ರಶ್ನೆಯನ್ನು ನಿಮಗೆ, ನೀವು ಉಡುಪಿಯವರು ಅಲ್ವಾ? ಉಡುಪಿ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ, ಜ್ಞಾನಸುಧಾ ಕಾಲೇಜಲ್ಲಿ ನೀವು ಕಲಿತಾ ಇದ್ದೀರಿ. ಎರಡನೇ ಪ್ರಶ್ನೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಸೇರಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಬ್ಬರು ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲೊಬ್ಬರು ಕಾರ್ಕಳದವರು, ಇನ್ನೊಬ್ಬರು ಉಡುಪಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ನಂತರ ಮುಖ್ಯಮಂತ್ರಿ ಆದವರು. ಆ ಇಬ್ಬರು ಯಾರು? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರಲ್ಲಿ ಒಬ್ಬರು ಕಾರ್ಕಳದವರು, ಇನ್ನೊಬ್ಬರು ಉಡುಪಿಯಿಂದ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಅಲ್ಲಿಂದ ಮುಖ್ಯಮಂತ್ರಿಯಾಗಿ ನಂತರ ವಿಧಾನ ಪರಿಷತ್ ಸದಸ್ಯರಾದರು. ಆ ಇಬ್ಬರು ಯಾರು?
2: ವೀರಪ್ಪ ಮೊಯ್ಲಿ.
3: ಹಾ, ವೀರಪ್ಪ ಮೊಯ್ಲಿ
0: ಅವರೊಬ್ಬರು. ಇನ್ನೊಬ್ರು
2: ಸದಾನಂದ ಗೌಡ.
3: ಹಾ, ಸದಾನಂದ ಗೌಡರ ಹೆಸರಿನ ಮುಂದೆ ಒಂದು ಇನಿಷಿಯಲ್ ಇದೆ,

0: ಸದಾನಂದ ಗೌಡರೇ ಹೆಸರಿನ ಮುಂದೆ ಒಂದು ಸಣ್ಣ ಇನಿಷಿಯಲ್ ಇದೆ, ಗೊತ್ತಾಗ್ತಾ ಇಲ್ಲ. ವೀರಪ್ಪ ಮೊಯ್ಲಿ ಅವರು ಸರಿಯಾದ ಉತ್ತರ. ಇನ್ನೊಂದು ಡಿ ವಿ ಸದಾನಂದ ಗೌಡರು. ವೀರಪ್ಪ ಮೊಯ್ಲಿ ಅವರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಏನಾದರೂ ಗೊತ್ತಿದೆಯಾ? ಯಾವ ವರ್ಷ? 1992 ರಿಂದ 1994 ರವರೆಗೆ 2 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರೊಬ್ಬರು ಸಾಹಿತಿ ಕೂಡ, ಒಂದು ದೊಡ್ಡ ಮಹಾಕಾವ್ಯವನ್ನು ಅವರು ಬರೆದಿದ್ದಾರೆ, ಶ್ರೀರಾಮಾಯಣ ಮಹಾನ್ವೇಷಣಂ ಅಂತ ಒಂದು ಸಾಹಿತ್ಯವನ್ನು ಅವರು ಬರೆದಿದ್ದಾರೆ. ಡಿ ವಿ ಸದಾನಂದ ಗೌಡರು 2011 ರಿಂದ 2012 ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಅವರು ಆವಾಗ ಉಡುಪಿಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ನಂತರ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಅಲ್ಲಿಂದ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದು. 2 ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಹೇಳಿದ್ದೀರಿ.
1: ಈಗ 3ನೇ ಪ್ರಶ್ನೆ ವೈಷ್ಣವಿ ಅವರೇ,
0: 3ನೇ ಪ್ರಶ್ನೆ ನಿಮಗೆ. 3ನೇ ಪ್ರಶ್ನೆ, ಕಾರ್ಗಿಲ್ ವಿಜಯ ದಿವಸ್ ಯಾವಾಗ ನಾವು ಆಚರಿಸುತ್ತೇವೆ? ಕಾರ್ಗಿಲ್ ವಿಜಯ ದಿವಸ್,
2: ಕಾರ್ಗಿಲ್ ವಿಜಯ ದಿವಸ್
0: ಯಾರಿದ್ದಾರೆ ಜೊತೆಯಲ್ಲಿ ಹೇಳಿಕೊಡ್ಲಿಕ್ಕೆ? ಅಕ್ಕ ಗೊತ್ತಾಗ್ತಾ ಇಲ್ಲ.
2: ಜಾನ್ವರಿ 31
0: ಅಲ್ಲ. ಸರಿಯಾದ ಉತ್ತರ, ಪ್ರತಿ ವರ್ಷ ಜುಲೈ 26 ನಾಡಿದು ಇನ್ನೊಂದು ತಿಂಗಳಲ್ಲಿ ಬರ್ತದೆ. ಅದು ಯಾಕೆ ಆಚರಿಸ್ತವೆ ಅನ್ನೋದ್ರ ಮಾಹಿತಿ ಇದೆಯಾ ಕಾರ್ಗಿಲ್ ವಿಜಯ ದಿವಸ್? ಇಲ್ಲ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ದೊಡ್ಡ ಯುದ್ಧ ಆಗಿತ್ತು. ಅದರಲ್ಲಿ ಪಾಕಿಸ್ತಾನದ ಸೈನಿಕರು ಒಮ್ಮೆ ಲಡಾಖ್ ನಮ್ಮ ಭೂಭಾಗವನ್ನು ಕಬಳಿಸಿದರು. ಆ ಟೈಮಲ್ಲಿ ನಮ್ಮ ಯೋಧರು ಅವರನ್ನು ಹಿಮ್ಮೆಟ್ಟಿಸಿ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯನ್ನು ಮಾಡಿ -40°C ಹೋರಾಟ ಮಾಡಿ ಆ ಭೂಮಿಯನ್ನು ವಾಪಸ್ ನಮ್ಮ ದೇಶಕ್ಕೆ ಸೇರಿಸಿಕೊಂಡ್ರು. ಜುಲೈ 26, 1999 ಪಾಕಿಸ್ತಾನ ವಶಪಡಿಸಿಕೊಂಡಿದ್ದ ಎಲ್ಲ ಭೂಭಾಗಗಳನ್ನು ಭಾರತೀಯ ಸೇನೆ ವಾಪಸ್ ಪಡೆದುಕೊಂಡದ್ದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಎಂದು ಆಚರಿಸುತ್ತೇವೆ. ಅಭಿನಂದನೆಗಳು. ನಿಮಗೆ 2 ಪ್ರಶ್ನೆಗಳಿಗೆ ಉತ್ತರ ಹೇಳಿದಿರಿ, ಇನ್ನೊಮ್ಮೆ ಪ್ರಯತ್ನ ಮಾಡಿ.
1: ಮುಂದಿನ ಬಾರಿ ಪ್ರಯತ್ನ ಮಾಡಿ ವೈಷ್ಣವಿ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಹಲೋ
3: ಮೇಡಮ್.
1: ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು?
3: ಯೋಗೀಶ್ ಬೆಳ್ತಂಗಡಿ, ಕಾಶಿಪಟ್ಟಣದಿಂದ.
1: ಯೋಗೀಶ್ ಬೆಳ್ತಂಗಡಿಯಿಂದ?
3: ಹೌದು.
1: ಯೋಗೀಶ್ ಅವರು ಏನು ಮಾಡ್ಕೊಂಡಿದ್ದೀರಿ?
3: ನಾವು ಟೈಲರಿಂಗ್.
1: ಟೈಲರಿಂಗ್ ಮಾಡ್ತೀರಿ? ಓ, ಬೆಳ್ತಂಗಡಿಯಲ್ಲೇ?
3: ಅಲ್ಲ ಅಲ್ಲ, ಇದು ಕಾಶಿಪಟ್ಟಣ, ನಮ್ಮ ಗ್ರಾಮದಲ್ಲಿ.
1: ಕಾಶಿಪಟ್ಟಣ, ಓಕೆ.
3: ಎಲ್ಲಿ ಮನೆಯಲ್ಲ? ಶಾಪ್ ಇದೆ,
1: ಶಾಪ್ ಅಂಗಡಿ ಇದೆ ನಿಮ್ದೆ?
3: ಹೌದೌದು.
1: ಎಲ್ಲಿ ನಿಮ್ ಜೊತೆಗೆ ಸಹಾಯಕ್ಕೂ ಇದ್ದಾರಾ? ನೀವೊಬ್ಬರೇನಾ?
3: ಹೌದೌದು,
1: ಸಹಾಯಕ್ಕೂ ಇದ್ದಾರೆ. ಓ, ಪರವಾಗಿಲ್ಲ. ನಿಮ್ಗೆ ಹೇಗ ಅನಿಸ್ತಾ ಇದೆ ಯೋಗೀಶ್ ಅವ್ರೆ, ಅಂದ್ರೆ ಈಗ ಎಲ್ಲ ತುಂಬಾ ರೆಡಿಮೇಡ್ ಡ್ರೆಸ್ಸಸ್ ಸಿಗ್ತಾ ಇದೆ, ಈಗ ನಿಮ್ಗೆ ಮೊದಲಿನ ಹಾಗೆ ಆಗ್ತಾ ಇದೆಯಾ?
3: ಇಲ್ಲ, ಅಷ್ಟೊಂದು ರೆಡಿಮೇಡ್ ಹವಾ ತುಂಬಾ ಫಾಸ್ಟ್ ಆಗುತ್ತೆ, ಆದ್ರೂ ಡಿಮಾಂಡ್ ಇದೆ ಎಲ್ಲಾದ್ರು. ಲೇಡೀಸ್ ಅಂಡ್ ಜೆಂಟ್ಸ್ ಎರಡು ಇದ್ರಿಂದ ಸ್ವಲ್ಪ ಅನುಕೂಲ ಆಯ್ತು. ಒಂದನೇ ನೆಚ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಲೇಡೀಸ್ ಅಂಡ್ ಜೆಂಟ್ಸ್ ಎರಡು ಇದೆ.
1: ಜೆಂಟ್ಸ್ ಶರ್ಟ್ ಹೋಲ್ಸುದು, ಪ್ಯಾಂಟ್ ಹೋಲ್ಸುದು ಎಲ್ಲ ಇದೆಯಾ ಈಗ ಕ್ರಮ?
3: ಖಂಡಿತ ಇದೆ.
1: ಓ, ಪರವಾಗಿಲ್ಲ.
3: ಈಗ ಯೂನಿಫಾರ್ಮ್ ಸೀಸನ್ ಫುಲ್, ನಾನು ಆಕರ್ಷಣೆ ಕರೆ ಮಾಡ್ತಿದ್ದೇನೆ.
1: ಓ, ಓಕೆ ಓಕೆ. ಸ್ಕೂಲಿಗೆ ಯೂನಿಫಾರ್ಮ್ ಇದ್ದಿದ್ರಿಂದ ಎಲ್ಲರಿಗೂ ಯೂನಿಫಾರ್ಮ್ ನೀವೇ ಹೊಲ್ದು
3: ಕೊಡ್ತೀರಾ? ಸ್ಟಾರ್ಟ್ ಆಗಿದೆ ಏಪ್ರಿಲ್, ಮೇ, ಜೂನ್ ಇನ್ನು ಆಗಸ್ಟ್ ತನಕ ಅದೇ ಫುಲ್ ಬಿಸಿ ಇದೆ.
1: ಓ, ತುಂಬಾ ಸಂತೋಷ ಯೋಗೀಶ್ ಅವರೇ.
3: ಅದ್ರ ನಡುವೆ ಅರ್ಧ ರೆಸ್ಟ್ ಮಾಡ್ತಿದ್ದೇನೆ ಕಾಲ್ ಕೊಟ್ಟು ಆಕಾಶವಾಣಿಗೆ.
1: ಅದ್ರ ಮಧ್ಯದಲ್ಲಿ ಆಕಾಶವಾಣಿದ ಎಲ್ಲಾ ಕಾರ್ಯಕ್ರಮ ಕೇಳ್ತೀರಾ ನೀವು? ಟಾಪ್ ಅಲ್ಲಿ ರೇಡಿಯೋ ಹಾಕೊಂಡ್ ಬಿಟ್ಟಿದ್ದೀರಿ?
3: ಖಂಡಿತ, ಮನೆಗೆ ಒಂದು ಶಾಪ್ ಬಂದು ಮತ್ತೆ ಜರ್ನಿ ಮಾಡುವಾಗ ಒಂದು ಸಣ್ಣದ ಕಾಂತಿ ಸರಿ ಮಾಡಿದ್ರೆ ಸಣ್ಣ.
1: ಮೊಬೈಲ್
3: ಅಲ್ಲಿ ಕೇಳುದಿಲ್ಲ, ಹಾಗಾಗ
1: ಬೇಗ ಚೇಂಜ್ ಆಗ್ತದಲ್ಲ. ಈಗ ಇವತ್ತಿನ ಒಂದು ಡ್ರೆಸ್ ಹಾಕಿದ್ರೆ ನಾಳೆ ಆ ತರದಲ್ಲ ಇನ್ನೊಂದೇ ಡ್ರೆಸ್ ಕೇಳ್ತಾರೆ ಬೇರೆ ತರದ್ದು.
3: ಫ್ಯಾಷನ್ ಆಗಿ ಬರ್ತಾ ಉಂಟು.
1: ಹೌದು, ದಿನಕ್ಕೊಂದು ಹೊಸ್ತು ರೀತಿಯಲ್ಲಿ ಬೇಕಲ್ಲ?
3: ಹೌದು, ಮಾಡ್ಲೇಬೇಕು, ಪ್ಯಾಟರ್ನ್ ತೋರಿಸಿದ್ರೆ ಆ ತರ ಮಾಡ್ಲೇಬೇಕು.
1: ನೀವೇನಾದ್ರೂ ಕಲ್ತ್ಕೊಂಡಿದ್ರೆ ಅಂದ್ರೆ ಈ ತರ ಕೋರ್ಸ್ ಏನಾದ್ರು ಮಾಡಿದ್ರೆ ಫ್ಯಾಷನ್ ಡಿಸೈನಿಂಗ್ ಈ ತರ ಮಾಡುವಂತದ್ದು, ಅಥವಾ ಜಸ್ಟ್ ಒಂದು ಟೈಲರಿಂಗ್ ಮಾತ್ರ ಕಟ್ಟಿರೋ?
3: ಫ್ಯಾಷನ್ ಡಿಸೈನಿಂಗ್ ಅಂತ ಉದ್ಯೋಗ ಬಂದ್ಮೇಲೆ ಕಲ್ತಲ್ಲ ಸ್ವಲ್ಪ, ಅದಕ್ಕೆ ಅತ್ಯಂತ ಮುಂಚೆ ಸ್ವಲ್ಪ ಕೋರ್ಸ್ ಮಾಡಿದೆ.
1: ನೀವು ಟೈಲರಿಂಗ್ ಇದು ಕಲ್ತಿದ್ರಿ?
3: ಟೈಲರಿಂಗ್? ಹೌದೌದು, ಆರಂಭದ ಟೈಲರಿಂಗ್ ಇದು ಕೋರ್ಸ್ ಮಾಡಿಯೇ ಬಂದದ್ದು. ಆಮೇಲೆ ಇದೆಲ್ಲ ನಮ್ದು ಹಳತ್ತೆಲ್ಲ ಉಪಯೋಗ ಬರ್ಲಿಲ್ಲ, ಈಗ ಎಲ್ಲ ಹೊಸದಾಗಿ ಉಂಟೆಲ್ಲ.
1: ಓ, ಸರಿ ಸರಿ. ಆಮೇಲೆ ನೀವು ಮಾಡಿದ್ರೆ
3: ಫ್ಯಾಷನ್,
1: ತಪ್ಪು ಮಾಡಿದನ್ನೇ ಅದಪ್ಪನ್ನೇ ಕರೆಕ್ಟ್ ಅಂತ ಹೇಳಿ ಎಣಿಸಿ ಫ್ಯಾಷನ್ ಮಾಡಿಕೊಂಡಿದ್ದಲ್ಲ, ಹಾಗಿದ್ರೆ ಅದು ಟ್ರೆಂಡ್ ಆಗಿರುತ್ತೆ.
3: ನಮ್ ಕೈಯಿಂದ ಅಥವಾ

0: ಅವರ ಕೈಯಿಂದ ಮಿಸ್ ಆದ್ರೆ ಅದೊಂದು ಟ್ರೆಂಡ್, ಮತ್ತೆ ಅದು ಫ್ಯಾಷನ್,
1: ಫ್ಯಾಷನ್ ಆಗಿ ಬಿಡ್ತದೆ. ಅಲ್ಲ, ಮೊದ್ಲನೇ ನಾವು ಸಣ್ಣದಿರುವಾಗ ಡ್ರೆಸ್ ಎಲ್ಲ ಹರಿದಿದ್ರಲ್ಲ ಅದನ್ನ ಹಾಕೊಳ್ಳಿಕ್ ಬಿಡ್ತಿರ್ಲಿಲ್ಲ ಅಲ್ಲ ಮನೆಯಲ್ಲಿ?
0: ಇಲ್ಲಪ್ಪ ಇಲ್ಲ.
1: ಈಗ ಪ್ಯಾಂಟ್ ಎಲ್ಲ ಹರಿದುಕೊಂಡೆ ಹಾಕೊಳ್ತಾರೆ.
0: ಹೌದು, ಮೊನ್ನೆ ಒಂದು ವ್ಯಂಗ್ಯ ಚಿತ್ರ ಓದಿದೆ, ಕೆಲಸದ ಯಜಮಾನಿ ಹೇಳುದು ಅವಳ ಕೆಲಸ ಮನೆ ಆಚೆಗೆ, ತಗೊಳ್ಳಿ ನಿಂಗೆ ಇದು ಹರಿದಾದ್ಮೇಲೆ ನನಗೆ ವಾಪಸ್ ತಂದು ಕೊಡ ಅಂತ. ಇದು ಹರಿದೋದ್ಮೇಲೆ ನನಗೆ,
1: ಹೌದು ಹರಿದಾದ್ಮೇಲೆ ಅದು ಫ್ಯಾಷನ್ ಆಗುದು.
0: ಫ್ಯಾಷನ್ ಆಗುದು ಎಲ್ಲ ಕಡೆ ತೂತು
1: ತೂತು. ಹೌದು, ನೀವು ಇದಕ್ಕಿಂತ ಮೊದಲು ಕರೆ ಮಾಡಿದ್ರ?
0: ಇದು ಏಳನೇ ಸರಣಿ ಅಲ್ವಾ ಮೇಡಮ್? ಏಳನೇ ಸರಿ ಮಾತ್ರ.
1: ಓ,
0: ಎಲ್ಲ ಕಾಲ್ಗೂ ಸಿಕ್ಕಿದೆ, ಅದು ಕೊನೆ ಪಕ್ಷ ಒಂದೆರಡು ಪ್ರಶ್ನೆಯಲ್ಲೇ ಹೋಗ್ತೇನೆ.
1: ತುಂಬಾ ಸಂತೋಷ ಆಯ್ತು. ಈಗ ನೀವು ಮೂರು ಪ್ರಶ್ನೆಗೆ ಸಹ ಉತ್ತರ ಹೇಳ್ತೀರಾ ನೋಡುವ. ಈಗ ನಮ್ಮ ಪ್ರಯತ್ನ ಬಿಡಿ ಯೋಗೇಶ್ ಅವರೇ.
0: ಎಲ್ಲ ಸರಣಿ ಕಾಲ್ ಸಿಕ್ಕಿದೆ, ಭಾಗವಹಿಸ್ತೇನೆ.
1: ಹಾ ಸರಿ ಸರಿ, ಭಾಗವಹಿಸಿದ್ರೆ ಸಾಕು, ನಿಮ್ಗೆ ವಿಷಯ ಗೊತ್ತಾಗ್ತದಲ್ಲ. ಹೌದು ಹೌದು. ಈಗ ನಮ್ಮ ಜೊತೆಗೆ ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ ಅವರಿದ್ದಾರೆ, ಅವರು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
2: ನಮಸ್ತೆ.
0: ನಮಸ್ತೆ ಸರ್.
2: ನಮಸ್ತೆ. ನಿಮಗೆ ಬಹಳ ಸುಲಭವಾದ ಒಂದು ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಜಿಲ್ಲಾಧಿಕಾರಿ ಯಾರು? ಇಲ್ಲ, ಅವರು ಒಂದು ವರ್ಷ ಕಳೀತು.
1: ಮೂರು ಹೆಸರು ಯಾವ್ದು ಅಂತ ಹೇಳಿ, ನಿಮ್ಗೆ ಗೊತ್ತಿರುವ ಮೂರು ಹೆಸರು ಯಾವ್ದಿದೆ?
2: ಅನುಜ್ ಅಲ್ಲ.
0: ಅಲೋಕುಮಾರ
1: ಅಲ್ಲ.
2: ಒಬ್ಬ ಸಿನಿಮಾ ನಟನ ಹೆಸರಿದೆ ಹಾಗೆ.
1: ಅಂದ್ರೆ ಅವರು ಸಿನಿಮಾ ನಟರ?
2: ಅವರು ಸಿನಿಮಾ ನಟರಲ್ಲ, ಈಗಿನ ಜಿಲ್ಲಾಧಿಕಾರಿ ಹೆಸರಿನಲ್ಲೂ ಒಬ್ಬ ಸಿನಿಮಾ ನಟ ಇದ್ದಾರೆ ಅಂತ ಹೇಳಿದೆ. ನಿಮ್ಗೆ ಒಂದು ಕ್ಲೂ ಕೊಟ್ಟದ ನಾನು.
0: ಹೌದು, ಗೊತ್ತಾಯ್ತು.
2: ಒಬ್ರು ಶಾಸಕರು ಕೂಡ ಇದ್ದಾರೆ ಆ ಹೆಸರಿನಲ್ಲಿ. ಇಲ್ಲಿಯವರಲ್ಲ, ದಕ್ಷಿಣ ಕನ್ನಡ ಉಡುಪಿಯವರಲ್ಲ. ಒಂದು ಸಿನಿಮಾದಲ್ಲಿ ಆ ವರ್ಡ್ ಬಹಳಷ್ಟು ಫೇಮಸ್ ಆಗಿದೆ. ಇದ್ದಾರೆ ನಟ? ಇದ್ದಾರೆ. ಮಾಜಿ ಅಲ್ಲ,
1: ಈಗ ಜಿಲ್ಲಾಧಿಕಾರಿ ಅವರು ಇದ್ದಾರೆ.
2: ಜಿಲ್ಲಾಧಿಕಾರಿ ಅವರು ಇದ್ದಾರೆ. ಈ ಹೆಸರಿನ ಒಂದು ಶಬ್ದ ಬಹಳ ಪ್ರಸಿದ್ಧಿಗೆ ಬಂತು. ಫಿಲ್ಮ್ ಹೆಸರಿಲ್ಲದೆ ನೀವು ಸುಲಭದಲ್ಲಿ ಹೇಳ್ತೀರಿ. ಬೆಳಕು ಅಂತ ಅರ್ಥ ಕೊಡ್ತದೆ ಅಲ್ಲ, ಗೊತ್ತಾಗ್ತಾ ಇಲ್ಲ. ನಾನೇ ಉತ್ತರ ಹೇಳ್ತೀನಿ. ನಾನೇ ಉತ್ತರ ಹೇಳ್ತೀನಿ, ಆದ್ರೆ ನಿಮ್ಮ ಬಾಯಿನಲ್ಲಿ ನೋಡು, ಹೇಳಲಿಕ್ಕೆ ಆಗ್ತದೆ ನೋಡ್ತೀನಿ. ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರ್ತದೆ, ಯೋಚನೆ ಮಾಡಬಹುದಾ? ಇದು ಬೆಳಕಲ್ಲ, ಇದು ಬೆಳಕಲ್ಲ, ದರ್ಶನ. ಸರಿಯಾದ ಉತ್ತರ ದರ್ಶನ್. ದರ್ಶನ್ ಹೆಚ್ ವಿ. ನಾನು ನಿಮ್ಗೆ ತುಂಬಾ ಕ್ಲೂ ಕೊಟ್ಟೆ ನೋಡಿ, ಬೆಳಕು ಅಂತ ಕೊಟ್ಟೆ, ಒಂದು ಸಿನಿಮಾದ ಡೈಲಾಗ್, ಫೇಮಸ್ ಡೈಲಾಗ್ ಅಂತ ಕೊಟ್ಟೆ. ಸಿನಿಮಾ ನಟ ಅವ್ರ ಮಾಜಿ ಎಲ್ಲ ಅಂತಲೂ ಹೇಳಿದೆ, ಆದ್ರೆ ಅವರ ಇದನ್ನ ಸ್ಥಿತಿಯನ್ನು ಹೇಳಿದ್ರೆ ನೀವು ಸುಲಭದಲ್ಲಿ ಗೆಸ್ ಮಾಡಿದ್ರಿ. ಹೌದು, ದರ್ಶನ್ ಹೆಚ್ ವಿ. ಅಲ್ಲಿ ಮಾಜಿ ಶಾಸಕ ಅಲ್ಲ ಅಲ್ಲ ಅಲ್ಲ, ಅದು ಎಲ್ಲಿ ಶಾಸಕರು ಅಂದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅಂತ ಒಬ್ರು ಶಾಸಕರಿದ್ದಾರೆ, ಮೈಸೂರು ಚಾಮರಾಜನಗರ ಭಾಗದಲ್ಲಿ ಶಾಸಕರೊಬ್ಬರು ಇದ್ದಾರೆ. ಪ್ರಯತ್ನ ಪಟ್ಟಿದ್ದೀರಿ ಯೋಗೀಶ್ ಅವರೇ. ಏನು ಗೊತ್ತಾ, ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡುವಾಗ ನಮಗೆ ಕ್ವಿಜ್ ಅಂದರೆ ಹೊರಗಿನ ತುಂಬ ವಿಷಯಗಳನ್ನು ನಾವು ತಿಳ್ಕೊಂಡಿರ್ತೇವೆ, ನಮ್ಮ ಮನೆ ಪಕ್ಕದಲ್ಲಿ ಏನಾಗ್ತಾ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಾಗಲ್ಲ. ನಾನು ಇವತ್ತಿನ ಪ್ರಶ್ನೆಗಳನ್ನು ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದೆ. ಇವತ್ತಿನ ಎಲ್ಲ ಪ್ರಶ್ನೆಗಳು ಸಾಧಾರಣ ನಮ್ಮ ಸುತ್ತಮುತ್ತ ನಡೆಯುವ ಪ್ರಶ್ನೆಗಳನ್ನೇ ಐದು ನಾನು ಇವತ್ತು ಕೇಳಿದ್ದೆ. ನಿನ್ನೆ ಮೊನ್ನೆ ಅವ್ರದ್ದು ಸಭೆ ಆಗಿತ್ತು, ಅದರಲ್ಲಿ ಇತ್ತಲ್ಲ ಲಾಸ್ಟ್ ಪೇಜ್ ಅಲ್ಲಿ ನಿನ್ನೆ ಪತ್ರಿಕೆಯಲ್ಲಿ ಅವರು ಸಭೆ ಮಾಡಿದ್ದಿದೆ. ಸರಿ,
1: ಮುಂದಿನ ಬಾರಿ ಪ್ರಯತ್ನ ಮಾಡಿ ಯೋಗೇಶ್ ಅವರೇ, ಖಂಡಿತ ವಿನ್ ಆಗ್ತೀರಿ ನೀವು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಏನು ಉದ್ಯೋಗ ಮಾಡ್ಕೊಳ್ತಿದ್ರೆ ಕೇಶವ್ ಅವರೇ? ಟೈಲರ್. ಎಲ್ಲಿ? ಮೇರ ಅಬ್ಬೆಟ್ಟಲ್ಲಿ. ಓ ಸರಿ ಸರಿ ಸರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಟೈಲರ್ ವೃತ್ತಿ?
3: ಒಂದು 40 ವರ್ಷ ಆಯ್ತು.

0: ಓ, ಹೇಗೆ ಅನ್ನಿಸ್ತದೆ, ನಿಮ್ದು ಸ್ವಂತ ಶಾಪ್ ಇದೆಯಾ?
1: ಹಾ, ಸ್ವಂತ ಶಾಪ್ ಇದೆ.
0: ಹಾ ಹಾ, ಮನೆ ಹತ್ರನೇ ಇದೆ.
1: ಹೌದು ಹೌದು. ಅಲ್ಲ, ಈಗ ನಾನು ಮನೆಯಲ್ಲಿ ಮಾಡುದು, ಸ್ವಂತ ಶಾಪ್ ಇತ್ತು.
0: ಮನೆಯಲ್ಲೇ ಮಾಡುದು? ಸಹಾಯ ಕೆಲ ಜನ ಇದ್ದಾರಾ?
1: ನೀವು
0: ಒಬ್ಬರೇ ಮಾಡ್ತಾ ಇದ್ದೀರಿ? ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ, ಅಂದ್ರೆ ಈಗೆಲ್ಲ ಕಡಿಮೆ ಬೆಲೆಯಲ್ಲಿ ತುಂಬಾ ರೆಡಿಮೇಡ್ ಡ್ರೆಸ್ ಗಳು ಸಿಗ್ತಾ ಇದಾವೆ, ಅದರಿಂದ ಈಗ ತುಂಬಾ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕಾಣ್ತಾ ಇದೆಯಾ ನಿಮ್ಗೆ?
1: ಈಗ ಒಳ್ಳೆದುಂಟು. ನಾವು ಕಳೆಯುವಾಗ ರೇಟ್ ಇರ್ಲಿಲ್ಲ, ಈಗ ತುಂಬಾ ಒಳ್ಳೇದು. ಈಗ ಸಮಯದಲ್ಲಿ ನಮಗೆ ಈಗ ಮಾಡಲಿಕ್ಕೆ ಜಾಸ್ತಿ ಆಗುದಿಲ್ಲ, ಬೆನ್ನು ಆಗ್ತದೆ.
0: ಓ ಸರಿ.
1: ಕಳೆಯುವಾಗ ತುಂಬಾ ಕಷ್ಟ.
0: ಅದರಲ್ಲಿ ನೀವೇನಾದ್ರೂ ಕಲ್ತ್ಕೊಂಡಿದ್ದೀರಾ ಮುಂದೆ, ಈಗಿನ ತರಬೇತಿಗಳನ್ನ ಪಡ್ಕೊಂಡಿದ್ದೀರಾ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನಾದ್ರೂ? ಇಲ್ಲ, ನೀವು ಸಿಂಪಲ್ ಆಗಿ ಹೊಲ್ದು ಕೊಡ್ತಾ ಇದೀರ ಅಷ್ಟೇ. ಲೇಡೀಸ್ ಇದು ಜಾಡ್ಸಿದ್ಯಾ, ಜೆಂಟ್ಸ್ ಇದೆ ಅಥವಾ ಎಲ್ಲ ಒಟ್ಟಿಗೆ? ಎರಡು ಮಾಡ್ತೀರಿ. ಜಾಸ್ತಿ ಯಾವ್ದು ನಿಮ್ಗೆ ಪ್ಯಾಂಟ್ ಶರ್ಟ್ ಲೇಡೀಸ್ ಜಾಸ್ತಿ ಸಿಗ್ತದ ಜೆಂಟ್ಸ್ ಇದ್ದ? ಜೆಂಟ್ಸ್ ಇದು ಅದು ಶರ್ಟ್ ಮಾತ್ರ ಅಲ್ಲ, ಮತ್ತೆ ಶರ್ಟ್ ಮತ್ತೆ ಪ್ಯಾಂಟ್ ಅಷ್ಟೇ ತಾನೇ? ಯೂನಿಫಾರ್ಮ್ ಎಲ್ಲ ಬರ್ತದೆ. ಸರಿ ಸರಿ ಸರಿ ಸರಿ. ಈಗ ಸುಲಭದ ಪ್ರಶ್ನೆ ಕೇಳಲಿಕ್ಕೆ ಹೇಳುವ, ನಮ್ಮ ಜೊತೆಗೆ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು ಇದ್ದಾರೆ, ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು.
2: ನಮಸ್ತೆ.
1: ನಮಸ್ತೆ.
2: ನಿಮಗೆ ಬಹಳ ಸುಲಭದ ಒಂದು ಪ್ರಶ್ನೆ ಕೇಳ್ತೇನೆ. ಈ ಸಲ ತುಂಬಾ ಸುಲಭ ಇರ್ತದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ದೇವಸ್ಥಾನದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ನಿತ್ಯ ಪೂಜೆ ನಡೆಯುತ್ತದೆ? ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ದೇವಸ್ಥಾನದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ನಿತ್ಯ ಪೂಜೆ ನಡೆಯುತ್ತದೆ? ಬೆಳ್ತಂಗಡಿ ಅಲ್ಲ, ಮಂಗಳೂರಲ್ಲಿ ಇದೆ. ಬಹಳ ಫೇಮಸ್ ದೇವಸ್ಥಾನ. ಕದ್ರಿ ಇಲ್ಲ, ನಾವು ಬರುವ ದಾರಿಯಲ್ಲಿ ಸಿಗ್ತದೆ ಅದು, ಮಂಗಳೂರಿಗೆ ಬರುವ ದಾರಿಯಲ್ಲೇ ಸಿಗ್ತದೆ. ಕುದ್ರೋಳಿ ಅಲ್ಲ, ಕದ್ರಿ ಅಲ್ಲ. ಕಂಕನಾಡಿ ಶ್ರೀ ಬ್ರಹ್ಮವೈದರ್ಕಳ ದೇವಸ್ಥಾನ. ಅಲ್ಲಿ ನೋಡಿಲ್ಲ ನೀವು? ಪಕ್ಕದಲ್ಲಿ ಒಂದು ಮಹಾತ್ಮ ಗಾಂಧಿ ಗುಡಿ ಇದೆ. 1948 ಅಲ್ಲಿ ಮಹಾತ್ಮ ಗಾಂಧಿಗಾಗಿ ಗುಡಿ ಕಟ್ಟಿ ಈಗಲೂ ಅಲ್ಲಿ ನಿತ್ಯ ಪೂಜೆ ನಡೀತಾ ಅದನ್ನ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ.
0: ಒಂದ್ಸರ್ತಿ ಹೋಗಿ ಅಲ್ಲಿ ನೋಡಿ ಕೇಶವ ಅವರೇ.
2: ನಾವು ಹೋಗ ದಾರಿಯಲ್ಲಿ ಬರ್ತದಲ್ಲ ಅದು, ಒಂದು 6 ದಿವಸದ ವಾರ್ಷಿಕ ಜಾತ್ರೆ, ಬಹಳ ಫೇಮಸ್ ಅದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿ, ಮುಂದಿನ ಬಾರಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹಾಗೆ ಆಗ್ಲಿ ಕೇಶವ ಅವರೇ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
0: ಯಾರು ಮಾತಾಡ್ತಿದ್ದೀರಿ?
3: ಪವನ್ ಅಂತ.
0: ಪವನ್, ಎಲ್ಲಿಂದ ಮಾಡ್ತಾ ಇದ್ದೀರಿ?
3: ನಾವು ಕೊಣಗೆಯಿಂದ ಮಾತಾಡ್ತೀವಿ.
0: ಏನ್ ಮಾಡ್ತಾ ಇದ್ದೀರಿ ಪವನ್ ಅವರು?
3: ನಾನು ಡಿಸ್ಟ್ರಿಬ್ಯೂಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಮಂಗಳೂರಲ್ಲಿ.
0: ಯಾವ ಶಾಪ್ ಗಳಿಗೆಲ್ಲ ಹಾಕ್ತೀರಿ?
3: ನಮ್ದು ಇಲ್ಲಿ ಪಣಂಬೂರು ಮುಲ್ಕಿ ಚಿನ್ನಿಗೋಳಿ ಕಟೀಲ್ ರೂಟ್ ಇದೆ.
0: ನಿಮ್ಗೊಂದು ಈ ತರ ರೂಟ್ ಅಂತ ಹೇಳಿ ಇರ್ತದೆ ನಿಮ್ಗೆ?
3: ಹೌದೌದು.
0: ಈ ರಿಟೇಲ್ ಅಂದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೂ ಹಾಕ್ತೀರಾ?
3: ಹೌದೌದು.
0: ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಿ ನೀವು?
3: 2 ವರ್ಷ ಆಯ್ತು.
0: 2 ವರ್ಷ ಆಯ್ತು ಅಷ್ಟೇ. ನೀವು ಆಕಾಶವಾಣಿ ಕೇಳ್ತೀರಾ, ಮಂಗಳೂರು ಆಕಾಶವಾಣಿ?
3: ಹೌದೌದು
0: ಕೇಳ್ತೀರಿ. ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ? ನೀವು ತುಂಬಾ ಹೆಚ್ಚಾಗಿ ಕೇಳುದು ಯಾವ ಕಾರ್ಯಕ್ರಮ? ಸಿಕ್ಕಿದಾಗ ಕೇಳುದು. ಸರಿ ಸರಿ, ಪರವಾಗಿಲ್ಲ. ಟೆಲಿಕ್ವಿಸ್ ಕಾರ್ಯಕ್ರಮ ಕೇಳಿದಿರಾ ನೀವು? ಹೌದು ಕೇಳ್ತೀರಿ. ಇದಕ್ಕಿಂತ ಮೊದಲು ಕ್ವಿಜ್ ಕಾರ್ಯಕ್ರಮದಲ್ಲಿ ಎಲ್ಲಿಯಾದ್ರೂ ಭಾಗವಹಿಸಿದಿರಾ ನಿಮ್ಮ ಕಾಲೇಜ್ ದಿನಗಳಲ್ಲಿ? ಸ್ಕೂಲ್ ಡೇಸ್ ಅಲ್ಲಿ ಮಾಡಿದಿರಿ, ಭಾಗವಹಿಸಿದಿರಿ ಕ್ವಿಜ್ ಕಾರ್ಯಕ್ರಮ. ಈಗ ನಮ್ ಜೊತೆಗೆ ಕ್ವಿಜ್ ಮಾಸ್ಟರ್ ಇದಾರೆ, ಅವರು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
2: ನಮಸ್ತೆ. ನಿಮಗೆ ಭಾರಿ ಸುಲಭದ ಒಂದು ಪ್ರಶ್ನೆ ಕೇಳ್ತೇನೆ, ಎಂಟ್ರೆನ್ಸ್ ಪ್ರಶ್ನೆ. ಫೇಸ್ಬುಕ್ ಯೂಸ್ ಮಾಡ್ತೀರಾ ನೀವು? ಫೇಸ್ಬುಕ್ ನ ಜನಕ ಯಾರು? ಫೇಸ್ಬುಕ್ ಅನ್ನು ಸೃಷ್ಟಿ
3: ಮಾಡಿದವರು?
2: ಫೌಂಡರ್. ಮಾರ್ಕ್ ಅಲ್ಲ, ಸ್ಪೆಲ್ಲಿಂಗ್ ಬೇಡ, ನೀವು ಹೆಸರು ಹೇಳಿದ್ರೆ ಸಾಕು. ಮಾರ್ಕ್ ಜುಕರ್ಬರ್ಗ್. ಸರಿಯಾದ ಉತ್ತರ. ಮಾರ್ಕ್ ಜುಕರ್ಬರ್ಗ್. ಮೊದಲನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಹೇಳಿದಿರಿ. ಈಗ ನಿಮ್ಮ ಎರಡನೇ ಪ್ರಶ್ನೆ, ಭಾರತಿ ವಿಷ್ಣುವರ್ಧನ್ ಹೆಸರು ಕೇಳಿದಿರಾ?
3: ಭಾರತಿ ವಿಷ್ಣುವರ್ಧನ್.
2: ವಿಷ್ಣುವರ್ಧನ್ ವೈಫ್ ಆಗುತ್ತೆ. ವೈಫ್

0: ಗೊತ್ತಾಯ್ತು. ಭಾರತಿ ವಿಷ್ಣುವರ್ಧನ್ ಅವರು ತುಳು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಆ ಸಿನಿಮಾ ಯಾವುದು? ತುಳು ಸಿನಿಮಾ ಎಲ್ಲ ನೋಡ್ತೀರಾ ನೀವು? ತುಳು ಸಿನಿಮಾಗಳು ಬಹಳ ಪೀಕ್ ಆಗಿದ್ದ ಸಮಯ ಅದು. ಭಾರತಿ ವಿಷ್ಣುವರ್ಧನ್ ಅಭಿನಯಿಸಿದ್ರು, ಸಿಂಧು ಲೋಲ್ಕಾನಾಥ್ ಅವರು ಬಂದ್ರು, ವಿನಯ್ ಪ್ರಸಾದ್ ಅವರು ಬಂದ್ರು, ನಮ್ಮ ರಂಗಾಯಣ ರಘು ಬಂದ್ರು, ಎಲ್ಲ ಒಂದೇ ಟೈಮಲ್ಲಿ ತುಳು ಚಿತ್ರರಂಗಕ್ಕೆ ಬರ್ತಿದ್ದ ಸಮಯ ಅದು. ಅದರಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಒಂದು ಕ್ಯಾಟ್ರಿಂಗ್ ನ ಹೆಸರು ಬರ್ತದೆ. ಹೌದೌದು.
1: ತುಳು ಸಿನಿಮಾ ನೋಡಿದೀರ ಪವನ್ ಅವರೇ?
0: ಗೊತ್ತಾಗ್ತಾ ಇಲ್ಲ. ಫೇಮಸ್ ಹಾಡಿತ್ತು ಒಂದು, ಗಂಗುನ ಮದಿಮೆಗೆ ಅಂತ, ಗೊತ್ತಾಗ್ತಾ ಇಲ್ಲ. ಅಂಬರ್ ಕ್ಯಾಟರರ್ಸ್, ಅಂಬರ್ ಕ್ಯಾಟರರ್ಸ್ ಸರಿಯಾದ ಉತ್ತರ. ಗೊತ್ತಾಗ್ಲಿಲ್ಲ, ನೋಡಿದ್ರೆ ಅದು ನೋಡಿಲ್ವಾ? ಅದರಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ರು, ಅದರಲ್ಲಿ ಹೀರೋಯಿನ್ನ ತಾಯಿಯಾಗಿ ಅವರು ಅಭಿನಯಿಸಿದ್ರು. ನೀವು ಎರಡನೇ ಪ್ರಶ್ನೆಯಲ್ಲಿ ತಪ್ಪಾದ ಉತ್ತರ ಕೊಟ್ಟಿದ್ದೀರಿ, ಪರವಾಗಿಲ್ಲ.
1: ಮುಂದಿನ ಪವನ್ ಅವರೇ, ಮುಂದಿನ ಬಾರಿ ಪ್ರಯತ್ನ ಮಾಡಿ.
2: ಓಕೆ ಮೇಡಮ್,
1: ಮುಂದಿನ ಬಾರಿ ಕರೆ ಮಾಡಿ, ಪ್ರಯತ್ನ ಮಾಡಿ ನೀವು.
2: ಓಕೆ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಿ
4: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಮಂಜುನಾಥ್ ಅವರು, ಗುರುವಾಯಿನ ಕೆರೆಯಿಂದ. ಹೇಳಿ ಮಂಜುನಾಥ್ ಅವರು, ಏನ್ ಮಾಡ್ಕೊಂಡಿದ್ದೀರಿ? ದರ್ಜಿ. ಬಟ್ಟೆ ಎಲ್ಲ ಹೊಲಿತಾ ಇದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಮನೆಯಲ್ಲೇ ಅಂಗಡಿ ಇಟ್ಕೊಳ್ಳಿಲ್ಲ? ಹೇಗೆ, ನಿಮ್ ಜೊತೆಗೆ ಯಾರಾದ್ರೂ ಸಹಾಯಕ್ಕೆಲ್ಲ ಇದ್ದಾರಾ?
2: ಇಲ್ಲ ಮೇಡಮ್, ನಾನು ಒಬ್ಬನೇ.
1: ಒಬ್ಬರೇ ಮಾಡ್ತಾ ಇರೋದು?
2: ಹೌದು, ಮನೆಯವರ ಸಹಕಾರ ಬರ್ತದೆ.
1: ಮನೆಗೆ ಎಲ್ಲ ತಂದು ಕೊಡ್ತಾರೆ ಹೊಲಿಲಿಕ್ಕೆಲ್ಲ? ಹೇಗೆ ಆಗ್ತಾ ಉಂಟು ನಿಮ್ಗೆ ಆ ಟೈಮಿಗೆ ಸಹ ಈ ಟೈಮ್, ಈಗ 30 ವರ್ಷದ ಗ್ಯಾಪ್ ಅಲ್ಲಿ ಹೇಗೆ ಈಗ ತುಂಬಾ ಜನ ಬರ್ತಾ ಇದ್ದಾರೆ ಈಗ ಕೊಡ್ಲಿಕ್ಕೆ, ಅಥವಾ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆಯಾ? ಅಂದ್ರೆ ಈಗೆಲ್ಲ ರೆಡಿಮೇಡ್ ತುಂಬಾ ಸಿಗ್ತಾ ಇದೆಯಲ್ಲ, ತುಂಬಾ ಕಡಿಮೆ ಎಲ್ಲ ಸಿಗ್ತಾ ಇದೆ ರೆಡಿಮೇಡ್? ಹೌದೌದು. ಯಾರ್ದು, ಜೆಂಟ್ಸ್ ಇದು ಲೇಡೀಸ್ ಇದು ಎರಡು ಹೊಲಿತೀರ? ಲೇಡೀಸ್ ಸ್ಟೈಲ್, ಲೇಡೀಸ್ ಇದು ಮಾತ್ರ? ಯಾವ್ದು, ಚೂಡಿದಾರ ಬ್ಲೌಸು ಯಾವ್ದು ಹೊಲಿತೀರಿ? ಎಲ್ಲವೂ ಹೊಲಿತೀರಿ? ಈಗ ಮೊದ್ಲಿನ ಫ್ಯಾಷನ್ ಇಗೂ ಈಗಿದಕ್ಕೂ ಈಗ ಅದೊಂದು ಇದು, ಈಗ ಫ್ಯಾಷನ್ ಹೇಳಿದ್ರೆ ತುಂಬಾ ಇವತ್ತಿದ್ ಇವತ್ತಿಗೆ ಚೇಂಜ್ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ.
2: ಹೌದು,
1: ಹೌದು. ಎಂಬ್ರಾಯ್ಡ್ರಿ ಎಲ್ಲ ಹೇಗೆ, ನೀವು ಅದನ್ನು ನೀವು ಎಂಬ್ರಾಯ್ಡ್ರಿ ತಂದು ನೀವು ಸ್ಟಿಚ್
2: ಮಾಡಿ?
1: ಈಗ ಬೇರೆ ಫ್ಯಾಷನ್ ಎಲ್ಲ ಬೇಕು ಹೇಳಿದ್ರೆ ಇಲ್ಲ
2: ಇಲ್ಲ ಬೇರೆ ಕಡೆ
1: ಕಳಿಸ್ತೇವೆ. ಸಿಂಪಲ್ ಆಗಿ ಬ್ಲೌಸ್ ಇದೆಲ್ಲ?
2: ಹೌದು, ಎಲ್ಲ ಬ್ಲೌಸ್, ಯೂನಿಫಾರ್ಮ್, ಚೂಡಿದಾರ್, ನೈಟಿ ಅದೆಲ್ಲ ಬರ್ತಾ ಇತ್ತು ಈಗ ನಮ್ಮ ಲೆವೆಲ್ ಇಂದ.
1: ನಿಮ್ಗೆ ಅಂತೂ ನಿಮ್ಗೆ ಪೂರ್ತಿ ಉದ್ಯೋಗ ಉಂಟು ಅದರಲ್ಲಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಕೆಲಸ?
2: ನನಗೆ ತೊಂದರೆ ಇಲ್ಲ, ನಾನು ಸಂದ ಶಾಲೆಗೆ ಹೋಗದೆ ಕಲ್ತದ ಕೆಲಸ, ಈಗ ಸಹ ಅದೇ ಕೆಲಸದಲ್ಲಿ ಇದ್ದೇನೆ.
1: ಪರವಾಗಿಲ್ಲ. ನೀವು ಆಕಾಶವಾಣಿ ಕೇಳ್ತಾ ಇದ್ದೀರಾ? ಕೇಳಿ, ನಿತ್ಯ ಕೇಳ್ತೀರಿ. ಯಾವ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ ಆಗ್ತದೆ?
2: ಹರಿಕಥೆ
1: ಕೇಳ್ತೀರಿ?
2: ಬೆಳಿಗ್ಗೆ ಭಕ್ತಿ ಗೀತೆ ಮತ್ತೆ ಸಾಯಂಕಾಲದ ಶಶಿರಂಗನ ಕೆಲವೆಲ್ಲ ಮಾಹಿತಿ ಎಲ್ಲ
1: ಒಳ್ಳೇದಾಗ್ತದೆ
2: ಕೇಳುಗರ ಪ್ರಶ್ನೆ ಎಲ್ಲ ಇರ್ತದಲ್ಲ ಫೋನ್ ಇನ್
1: ಕಾರ್ಯಕ್ರಮ,
2: ಬಾಕಿದವರು ಮಾಡುದು ಒಳ್ಳೆ ಕೆಲವು ಒಳ್ಳೊಳ್ಳೆ ಹೇಳ್ತಾರ,
1: ಮಾಹಿತಿ ಸಿಗ್ತದಲ್ಲ.
2: ಹೌದು,
1: ಇದ್ರೆ ನಮ್ಮ ಆಕಾಶವಾಣಿಯಿಂದ ಒಂದು ಯಕ್ಷಗಾನದ ಯಕ್ಷಗಾನ ತಾಳಮದ್ದಲೆ ಬರ್ತದೆ, ಅದು ಯಾವತ್ತು ಪ್ರಸಾರ ಆಗ್ತದೆ ಗೊತ್ತುಂಟ?
2: ಶುಕ್ರವಾರ
1: ರಾತ್ರಿ. ತಪ್ಪದೆ ಕೇಳ್ತೀರಾ? ರಾತ್ರಿ ಇದು ಮಾಡುದಿಲ್ಲ. ಯಾರೆಲ್ಲ ಇದ್ದೀರಿ ಮನೆ?
2: ಆಗುದಿಲ್ಲ.
1: ಸರಿ ಸರಿ. ಯಾರೆಲ್ಲ ಇದ್ದೀರಿ ಮನೆಯಲ್ಲಿ?

0: ಮನೆಯಲ್ಲಿ ನಾನು, ಎಂಟಿ, ಅಮ್ಮ, ನನ್ನ ಇಬ್ಬರು ಮಕ್ಕಳು, ಐದು ಜನ.
1: ಅವರೆಲ್ಲ ನಿಮಗೆ ಟೈಲರಿಂಗ್ ಎಲ್ಲ ಸಹಾಯ ಮಾಡ್ತಾರೆ?
0: ಮಕ್ಕಳು ಇಲ್ಲ, ಮಕ್ಕಳು ಸ್ಟಡಿ
1: ಓದ್ತಾರೆ.
0: ಸರಿ
1: ಸರಿ ಸರಿ. ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ಇದಕ್ಕಿಂತ ಮೊದಲು ಭಾಗವಹಿಸಿದಿರಾ ನೀವು? ಇವತ್ತೇ ಮೊದಲಿನ ಬಾರಿ ಭಾಗವಹಿಸ್ತಾ ಇದ್ದೀರಿ, ತುಂಬಾ ಖುಷಿ ಆಯ್ತು ಮಂಜುನಾಥ್ ಅವರೇ. ಈಗ ನಮ್ ಜೊತೆಗೆ ಕ್ವಿಜ್ ಮಾಸ್ಟರ್ ಇದ್ದಾರೆ, ಅವರು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
2: ನಮಸ್ತೆ.
0: ನಮಸ್ತೆ ಸರ್.
2: ನಿಮಗೆ ಸುಲಭದ ಒಂದು ಸರಳ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಆಚರಿಸುತ್ತೇವೆ?
0: ಜೂನ್ 21.
2: ಸರಿಯಾದ ಉತ್ತರ ಜೂನ್ 21. ಮೊದಲನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಹೇಳಿದಿರಿ,
1: ಅಭಿನಂದನೆಗಳು ಮಂಜುನಾಥ್ ಅವರೇ.
2: ಯೋಗ ಮಾಡಿದ್ರ ಮೊನ್ನೆ?
0: ಮೊನ್ನೆ ಇತ್ತು ಸರ್,
2: ಇತ್ತು
0: ನಮ್ಮ ಇಲ್ಲಿ ಸ್ಥಳೀಯ ಮಟ್ಟದ ಒಂದು ಯೋಗ ಕೇಂದ್ರ.
2: ಯೋಗ ಕೇಂದ್ರದಲ್ಲಿ ಅಲ್ಲಿ ಮಾಡಿದ್ರಿ. ಓಕೆ, ಸರಿಯಾದ ಉತ್ತರವನ್ನು ಹೇಳಿದಿರಿ. ನಿಮಗೀಗ ಎರಡನೇ ಪ್ರಶ್ನೆ, ನಮ್ಮ ಕರೆನ್ಸಿ ನೋಟು, ನೋಟು ನೋಡಿದಿರಲ್ಲ, ನಮ್ಮ ಕರೆನ್ಸಿ ನೋಟುಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬಿಟ್ಟು ಎಷ್ಟು ಪ್ರಾದೇಶಿಕ ಭಾಷೆಗಳಲ್ಲಿ ಅದರ ಮೌಲ್ಯವನ್ನು ಬರೆಯುತ್ತಾರೆ, ಅಂದ್ರೆ ಅದು ಎಷ್ಟು ರೂಪಾಯಿ ನೋಟು ಅಂತೇಳಿ ಬರೀತಾರೆ, ಅದು ಎಷ್ಟು? ಯಾವುದು? ಅದು ಎಷ್ಟು ಭಾಷೆಗಳಲ್ಲಿ ಬರೀತಾರೆ, ಅಂದ್ರೆ ಪ್ರಾದೇಶಿಕ, ಭಾರತದೊಳಗಿನ ಭಾಷೆ, ಪ್ರಾದೇಶಿಕ ಭಾಷೆ ಅಂದ್ರೆ ಭಾರತದೊಳಗಿನ ಭಾಷೆ. ಇಂಗ್ಲಿಷ್ ಮತ್ತು ಹಿಂದಿ ಎಲ್ಲ ಅದು ಕಾಮನ್, ಒಂದು ಅಂತಾರಾಷ್ಟ್ರೀಯ ಭಾಷೆ, ಇನ್ನೊಂದು ರಾಷ್ಟ್ರೀಯ ಭಾಷೆ, ಅದನ್ನು ಬಿಟ್ಟು ಎಷ್ಟು? 15. ಸರಿಯಾದ ಉತ್ತರ
1: 15. ಅಭಿನಂದನೆಗಳು.
2: 15 ಭಾಷೆಗಳು ಒಂದು, ಅದರಲ್ಲಿ ಒಂದು ಕಾಲಮ್ ಮಾಡಿದ್ದಾರೆ ನೋಡಿ, ಅದರಲ್ಲಿ 15 ಭಾಷೆಗಳಲ್ಲಿ ಅದು ನಮ್ಮ ಪ್ರಾದೇಶಿಕ ಭಾಷೆ.
1: ಈಗ ಮುಂದಿನ ಪ್ರಶ್ನೆ,
2: ಸರಿಯಾದ
1: ಅವರಿಗೆ
2: ಈಗ ಮೂರನೇ ಪ್ರಶ್ನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಿ ದೇವಸ್ಥಾನ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ 1 ತಿಂಗಳ ಜಾತ್ರೆ ನಡೀತದೆ, ಗೊತ್ತ ನಿಮಗೆ? 1 ತಿಂಗಳ ಜಾತ್ರೆ ಮಾರ್ಚ್ ತಿಂಗಳ ಸಂಕ್ರಮಣದಿಂದ ಏಪ್ರಿಲ್ ತಿಂಗಳ ಸಂಕ್ರಮಣದ ಮೊದಲನೇ ದಿವಸದ ತನಕ ಅಲ್ಲಿ ನಡೀತದೆ. ಅಲ್ಲಿ ಪ್ರಸಿದ್ಧವಾದದ್ದು ಚೆಂಡು ಉತ್ಸವ. ಈ ಚೆಂಡು ಉತ್ಸವದಲ್ಲಿ 2 ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸ್ತಾರೆ, ಆ 2 ಗ್ರಾಮಗಳು ಯಾವುದು? ವಾಡಿಕೆಯ ಪ್ರಕಾರ ಅಲ್ಲಿ 2 ಗ್ರಾಮಗಳವರು ಚೆಂಡು ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಪೊಳಲಿ ಅಲ್ಲ, ಉಳಿಪ್ಪಾಡಿ ಅಲ್ಲ, 2 ಹತ್ತಿರದ 2 ಗ್ರಾಮಗಳ ಗ್ರಾಮಸ್ಥರದಲ್ಲಿ ಭಾಗವಹಿಸಲೇಬೇಕು ಅನ್ನೋದು ಮೊದಲಿನ ಹಿಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಆ 2 ಗ್ರಾಮಗಳು ಯಾವುದು? ಪೊಳಲಿಗೆ ಹತ್ತಿರದ ಗ್ರಾಮಗಳದು. ಪೊಳಲಿ ಗ್ರಾಮ ಅಲ್ಲ, ಪೊಳಲಿ ಒಂದು ಊರಲ್ಲಿ ಒಂದು ಅದು ಗ್ರಾಮ ಇದೆ. ಈಗ ನಿಮಗೆ ಬೇರೆ ಬೇರೆ ಉಜ್ಜಿರೆ ಗ್ರಾಮ ಇರ್ಬೋದು. ಪೊಳಲಿ ಜಾತ್ರೆಯಲ್ಲಿ ಭಾಗವಹಿಸಿದ್ರೆ ನೀವು ಹೋಗಿದ್ದೀರಾ? ಗೊತ್ತಾಗ್ತಾ ಇಲ್ಲ. ಅಮ್ಮುಂಜೆ ಮತ್ತು ಮಳಲಿ,
0: ಮಳಲಿ
2: ತುಳುವಿನಲ್ಲಿ ಮಣೆಯಲ್ ಅಂತ ಹೇಳ್ತಾರೆ, ಮಣೆಯಲ್ ಅಮ್ಮುಂಜೆ. ಈ 2 ಗ್ರಾಮಗಳ ಗ್ರಾಮಸ್ಥರು ಅದರಲ್ಲಿ ಚೆಂಡು ದಂಟುಣಿ ಅಂತ ಹೇಳ್ತಾರೆ ಅದಕ್ಕೆ. ಸರಿ ಸರಿ, ಅದು ಸರಿಯಾದ ಉತ್ತರ ಅಮ್ಮುಂಜೆ ಮತ್ತು ಮಣೆಯಲ್ ಮಳಲಿ. ಸರಿಯಾದ ಉತ್ತರ ಪ್ರಯತ್ನ ಪಟ್ಟಿದ್ದೀರಿ, 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಿದಿರಿ.
1: ಮುಂದಿನ ಬಾರಿ ಪ್ರಯತ್ನಿಸಿ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕೆ ಅಭಿನಂದನೆಗಳು. ಹಲೋ ನಮಸ್ತೆ.
3: ನಮಸ್ತೆ,
1: ಯಾರು ಮಾತಾಡ್ತಿರೋದು?
3: ನಾನು ಸುಧೀರ್ ಆಚಾರ್ಯ.
1: ಯಾರು?
3: ಸುಧೀರ್ ಆಚಾರ್ಯ.
1: ಸುಧೀರ್ ಆಚಾರ್ಯ, ಎಲ್ಲಿಂದ ಮಾತಾಡ್ತಿದ್ದೀವಿ?
3: ನಾವು ಈಗ ಕಲ್ಲಡ್ಕದಿಂದ.
1: ಕಲ್ಲಡ್ಕದಿಂದ? ಏನ್ ಮಾಡ್ಕೊಂಡಿದ್ದೀರಿ ಸುಧೀರ್ ಆಚಾರ್ಯ ಅವರೇ?
3: ನಾನು ಮೊದಲು ಪ್ರೊಫೆಷನಲ್ ಆಗಿ ಗೋಟ್ ಸ್ಮಿತ್ ಆಗಿದ್ದೆ. ಈಗ ನನ್ನ ಪ್ರೈವೇಟ್ ಜಾಬ್ ಮೊದಲಿದ್ದಲ್ಲಿ ಕೆಲವಲ್ಲಿತ್ತಲ್ಲ, ಅದನ್ನ ಮಾತ್ರ ಮಾಡುದಷ್ಟೇ.
1: ಎಲ್ಲಿ ನಿಮ್ದು ಅಂಗಡಿ ಇದೆಯಾ? ಗೋಲ್ಡ್ ಸ್ಮಿತ್
3: ಅಂಗಡಿಯಲ್ಲಿ, ದೊಡ್ಡ ಅಂಗಡಿಯಲ್ಲಿ. ನಾವು ಜುವೆಲ್ ವರ್ಕರ್ ಅಲ್ಲ ಎಲ್ಲ ಆಗಿದ್ದೆವು.
1: ಹೌದಾ? ಈಗ ನಿಮ್ದು

0: ಸ್ವಂತಾಗಿ ನೀವು ಮಾಡ್ಕೊಂಡಿದ್ದೀರಿ? ನಿಮ್ಗೆ ಹೇಗೆ, ನೀವು ಹೇಗೆ ಆರ್ಡರ್ ಕೊಟ್ಟ ಹಾಗೆ ನೀವು ಮಾಡುದ ಅಥವಾ ನೀವಾಗಿ ನಿಮ್ಮದೊಂದು ಪ್ಯಾಟರ್ನ್ ಈ ತರ ಶೈಲಿ ಅಂತ ಹೇಳಿ ಏನಾದ್ರು?
1: ನಿಮ್ಗೆ ಅವಾಗ ಆರ್ಡರ್ ಕೊಟ್ಟಾಗಿದ್ರು ಒಬ್ಬರೇ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಸ್ಪೆಷಲಿಸ್ಟ್ ಆಗಿ ಇದ್ರಲ್ಲ, ಹೆಚ್ಚಾಗಿ ರೆಗ್ಯುಲರ್ ಆಗಿ ಅವರಿಗೆ ಅದೇ ಬರ್ತಾ ಇದ್ದದ್ದು, ನಾವು ಅದೇ ಮಾಡ್ತಿದ್ದೇವೆ.
0: ಯಾವ ತರದ್ದು ಜಾಸ್ತಿ ಇದಾಗ್ತದೆ ನಿಮ್ಗೆ ಚಿನ್ನದ ಆಭರಣಗಳಲ್ಲಿ? ಈ ಸರ
1: ಆಭರಣಗಳಲ್ಲಿ ಯಾವ್ದು ಅಂತ ಹೇಳುದು
0: ಅಂದ್ರೆ ಜಾಸ್ತಿ ಸೇಲ್ ಆಗುವಂತದ್ದು
1: ಶೈಲಿ ಚೈನ್ಗಳು, ಕರಿಮಣಿಗಳು ಹಾಗೆಲ್ಲ ಇತ್ತು.
0: ಈಗ ಹೇಗೆ, ಈಗಿನ ಬೆಲೆಯಿಂದಾಗಿ ತಗೊಳ್ಳುವ ಪ್ರಮಾಣ
1: ಬೆಲೆ ಇಲ್ಲ, ನಾವು ಮಾಡುವಾಗಲೇ ಈ ರೆಡಿಮೇಡ್ ತುಂಬಾ ಪೀಕ್ ಅಲ್ಲಿ ಇತ್ತು, ಹಾಗೆ ನ್ಯಾಚುರಲ್ ಕಡಿಮೆ ಆಗ್ತಾ ಬಂತು ಎಲ್ಲ ರೆಡಿಮೇಡ್ ಅಂದ್ರೆ. ಆಗಿನ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸರ್, ಚಿನ್ನ ಈಗ ಒಂದು ಐಟಮ್ ಹೇಳಿದ್ರೆ 24 ಗ್ರಾಮಿಗೆ ಆಗಬೇಕು ಅಂತ ಹೇಳಿದಾಗ ಅದು 25 ಆದ್ರೂ ಪರವಾಗಿಲ್ಲ ಅಂತಿದ್ದೆ, ಜನ ಅಡ್ಜಸ್ಟ್ ಮಾಡ್ತಾ ಇದ್ರು.
0: ಓಕೆ,
1: ಈಗೆಲ್ಲ

0: ರೆಗ್ಯುಲರ್ ಆಗಿ ಅವರಿಗೆ ಅದೇ ಬರ್ತಾ ಇದ್ದದ್ದು. ಅದೇ ಮಾಡ್ತಿದ್ದೇವೆ.
1: ಯಾವ ತರದ್ದು ಜಾಸ್ತಿ ಇದಾಗ್ತದೆ ನಿಮ್ಗೆ ಚಿನ್ನದ ಆಭರಣಗಳಲ್ಲಿ? ಈ ಸರ
0: ಆಭರಣಗಳಲ್ಲಿ ಯಾವ್ದಂತ ಹೇಳುದು
1: ಅಂದ್ರೆ ಜಾಸ್ತಿ ಸೇಲ್ ಆಗುವಂತದ್ದು
0: ಚೈನ್ಗಳು, ಕರಿಮಣಿಗಳು ಹಾಗೆಲ್ಲ ಇತ್ತು.
1: ಈಗ ಹೇಗೆ, ಈಗಿನ ಬೆಲೆಯಿಂದಾಗಿ ತಗೊಳ್ಳುವ ಪ್ರಮಾಣ
0: ಬೆಲೆ ಅಲ್ಲ, ನಾವು ಮಾಡುವಾಗಲೇ ಈ ರೆಡಿಮೇಡ್ ತುಂಬಾ ಪೀಕ್ ಅಲ್ಲಿ ಇತ್ತು. ನ್ಯಾಚುರಲಿ ಕಡಿಮೆ ಆಗ್ತಾ ಬಂತು ಎಲ್ಲ ರೆಡಿಮೇಡ್ ಅಂದ್ರೆ. ಆಗಿನ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸರ್, ಚಿನ್ನ ಈಗ ಒಂದು ಐಟಮ್ ಹೇಳಿದ್ರೆ 24 ಗ್ರಾಮಿಗೆ ಆಗಬೇಕು ಅಂತ ಹೇಳಿದಾಗ ಅದು 25 ಆದ್ರೂ ಪರವಾಗಿಲ್ಲ ಅಂತಿದ್ದು, ಜನ ಅಡ್ಜಸ್ಟ್ ಮಾಡ್ತಾ ಇದ್ರು. ಈಗ ರೇಟ್ ನೋಡಿ ಗೊತ್ತಿಲ್ಲ
1: ನಿಮ್ಗೆ
0: ಈ ಲೆಕ್ಕದ ಈಗ ಜಾಸ್ತಿ.
1: ಹೀಗೆ ಹೇಗೆ ನಿಮ್ಗೆ ಇದು ಆಭರಣಗಳು?
0: ಈಗ ನಾನೀಗ ಆ ರೀತಿಯಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ.
1: ಈಗ ನೀವು
0: ವರ್ಕೌಟ್ ಆಗ್ಲಿಕ್ಕೂ ಇಲ್ಲ.
1: ಓಕೆ, ನೀವೀಗ ನಿಮ್ದೇ ಸ್ವಂತದ್ದು, ಈಗ ಬೇಕಿದ್ದವರಿಗೆ ಮಾತ್ರ ಆರ್ಡರ್ ಕೊಟ್ಟರೆ ನೀವು ಮಾಡಿ ಕೊಡ್ತೀರಿ
0: ಮಾತ್ರ, ಮತ್ತೆ ಬೇರೆ ಎಲ್ಲ ನಮ್ದೆಲ್ಲ ಅದಕ್ಕೆ ಸಂಬಂಧಪಟ್ಟ ಕೆಲವೆಲ್ಲ ಇರ್ತದೆ ನಮ್ದೆಲ್ಲ, ಹಾಗೆಲ್ಲ ಅದೇ ಮಾತ್ರ ಮಾಡ್ತೀವಿ.
1: ಈಗ ಯಾವ್ದಾದ್ರು ಈಗ ತುಂಡಾಗಿದ್ರೆ ಅದನ್ನು ಇದು ಮಾಡುದು, ರಿಪೇರ್ ಮಾಡುದು,
0: ಹಾಗೆ ಹಾಗೆ
1: ಆ ತರದೆಲ್ಲ
0: ಕ್ಲೇ ವರ್ಕ್ ಎಲ್ಲ ಮಾಡ್ತಿದ್ದೆ. ಹಾಗಾಗಿ ಕ್ಲೇ ವರ್ಕ್ ಸೀಸನಲ್ಲಿ
1: ಕ್ಲೇ ವರ್ಕ್ ಯಾವ್ದದು?
0: ಅದೀ ಗಣೇಶ ಶಾರದಾಸ್ ಎಲ್ಲ ಉಂಟಲ್ಲ.
1: ಹೌದು,
0: ಹಾಗೆ ಅದಿದ್ದಾಗ ಮಾತ್ರ ಅದು ಸೀಸನ್ ಅಲ್ಲ.
1: ಹೌದು ಹೌದು, ಗಣೇಶೋತ್ಸವದಲ್ಲಿ ಶಾರದಾ ಮಹೋತ್ಸವದಲ್ಲಿ ಅದನ್ನು
0: ಮೊದಲಲ್ಲಿ ದೊಡ್ಡದು. ಈಗ ಸಣ್ಣದಾದ್ರೆ ನಮ್ಮ ಲೋಕಲ್ ಎಲ್ಲ ಇರ್ತದೆ, ಅದನ್ನೇ ಮಾಡುದಷ್ಟೇ, ಬೇರೆ ಮಾಡ್ಲಿಕ್ಕೆ ಹೋಗುದಿಲ್ಲ.
1: ಎಷ್ಟು ಗಣೇಶನ ಮೂರ್ತಿ ಎಲ್ಲ ಮಾಡ್ತೀರಿ?
0: ಅದು ನಮ್ಮದು ಒಂದಿಷ್ಟು ಪಬ್ಲಿಕ್ ಎಲ್ಲ ಹೆಚ್ಚಾಗಿಲ್ಲ, ನಮ್ಮದು ಮನೆಗಳಲ್ಲಿ ಕೆಲವೆಲ್ಲ ಇರ್ತದೆ.
1: ನಿಮ್ಗೆ ಹೀಗೆ ಚಿಕ್ಕ ಮನೆಯಲ್ಲೆಲ್ಲ ಇಡುವವರೆಲ್ಲ ಸಣ್ಣ ಸಣ್ಣದನ್ನೆಲ್ಲ
0: ಮಾಡ್ತಾರೆ,
1: ಪರಿಚಯದವರಿಗೆಲ್ಲ ಮಾಡಿಕೊಡ್ತೀರಿ? ಅದಕ್ಕೆಂತ ಕಲರ್ ಬಣ್ಣ ಎಲ್ಲ ಕೊಡ್ತೀರಾ ಅಥವಾ ಹಾಗೇನೆ ಅದನ್ನು
0: ಬಣ್ಣ ಎಲ್ಲ ಕೊಟ್ಟೆ ಮಾಮೂಲಿ ಉದ್ರಾದಾಗೆ
1: ಬಣ್ಣ ಎಲ್ಲ ಕೊಟ್ಟೆ ಮಾಡುದು ನೀವು?
0: ಬಣ್ಣ ಕೊಟ್ಟೆ
1: ಮಾಡುದು. ಸರಾಸರಿ ಒಂದು ಎಷ್ಟು ಚಿಕ್ಕ ಮೂರ್ತಿಗೆ ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು ಎಷ್ಟು ಅದ್ರ ಬೆಲೆ ಇರ್ತದೆ?
0: ಅದು ಹೇಳಲಿಕ್ಕೆ ಆಗುದಿಲ್ಲ, ಅದು ರೇಟ್ ಹೇಳಿಕ್ಕೆ ಆಗ, ನಾವು ಈಗ ರೇಟ್ ಬೇರೆ, ಆಗಿನ ಅವ್ರು ಕೊಡ್ತಾ ಇರೋ ಬೇರೆ, ಅವ್ರ ಏಷ್ಯಾದಲ್ಲಿ ಕೊಡ್ತಾ ಇರ್ತಾರೆ
1: ಅದಷ್ಟೇ.
0: ಅವ್ರು ಈಗ ಇಷ್ಟು ವರ್ಷ ಮಾಡುದನ್ನು ರೇಟಿಗೆ ಅಂತ ಮಾಡಕ್ ಆಗುದಿಲ್ಲ, ಅವರು ರೆಡಿ ಅವ್ರ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಮಾಡ್ತಾರೆ, ನಾವು ಮಾಡ್ತಾ ಇರ್ತೇವೆ
1: ಅಷ್ಟೇ. ಅದಕ್ಕೆ ಯಾರು ನಿಮ್ಗೆ ನಿಮ್ ಜೊತೆಗೆ ಸಹಾಯಕ್ಕೆ ಯಾರಾದ್ರೂ ಇದ್ದಾರಾ?
0: ದೊಡ್ಡಕ್ಕಾದ್ರೆ ಸಹಾಯ ಬೇಕಾಗ್ತದೆ,
1: ನೀವು ಮನೆಯವರೆಲ್ಲ ಸೇರ್ಕೊಳ್ತಾರ ಇದಕ್ಕೆ ಈಗಿಂತ ಕೆಲಸ?
0: ಮನೆಯವರೆಲ್ಲ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅವರು ಶಾಲೆಗೆ ಹೋಗ್ತಾರೆ ಟೀಚರ್ ಅಲ್ಲ ಹಾಗಾಗಿ.
1: ಓ ಸರಿ ಸರಿ. ಆದ್ರೆ ಮನೆ ಮಕ್ಕಳಿಗೆಲ್ಲ ಹೇಳಿಕೊಡ್ಲಿಲ್ವಾ? ಬಿಡುವಿನ ತಳಿ ಸಮಯದಲ್ಲಿ ಇದು ಇದು ಈ ಆರ್ಟ್ ಒಂದು ಇದ್ರೆ ಯಾವತ್ತು ನಮ್ ಜೊತೆಗೆ ಇರ್ತದೆ ಅಂತೇಳಿ ಒಂದು ಕಲೆ ಇದು. ಹೌದೌದು, ಮುಂದಿನ ದಿನಗಳಲ್ಲಿ ಇಂಥದಕ್ಕೆ ಬೆಲೆ ತುಂಬಾ ಬರ್ತದೆ. ಈಗ ಯಾವ್ದು ಈ ತರದ ಕೆಲಸಗಳನ್ನು ಯಾರು ಮಾಡುವವರು ತುಂಬಾ ಕಡಿಮೆ ಆಗಿದಾರಲ್ಲ. ಹೌದೌದು. ನೀವು ಆಕಾಶವಾಣಿ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ ಸುಧೀರ್ ಅವರೇ?
0: ಸಾಧಾರಣ ಎಲ್ಲ ಕೇಳ್ತಾ ಇರ್ತೀವಿ, ಎಲ್ಲ ಅಂದ್ರೆ ನಂಗೆ ಟೈಮ್ ಇದ್ದಾಗ ಎಲ್ಲ ಕೇಳ್ತಾ ಇರ್ತೀವಿ. ರಾತ್ರಿ ಒಂದು ಮೊದಲು ಕೇಳುದನ್ನು ಈಗ ಏನು ಗೊತ್ತ, ಟಿವಿ ಪ್ರೋಗ್ರಾಮ್ ನಾನು ನೋಡಿದ್ರೆ, ಟಿವಿ ಚಾನಲ್ ನೋಡಲ್ಲ, ನ್ಯೂಸ್ ಚಾನಲ್ ಮಾತ್ರ ನೋಡುದು. ಈಗ ಡ್ರೈವಿಂಗ್ ಮಾಡುವಾಗ ನಮ್ಮದು ಆಕಾಶವಾಣಿ ಇರ್ತದೆ
1: ಕೇಳುದು, ಆಕಾಶವಾಣಿಯೇ ಕೇಳ್ತೀರಿ. ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗ್ತದೆ?
0: ಯಾವ ಕಾರ್ಯಕ್ರಮ ಅಂದ್ರೆ, ಈಗ ಮೊನ್ನೆ ಒಳ್ಳೆ ಖುಷಿ ಆಗ್ತದೆ, ನಿಮ್ಮ ನನ್ನ ಹಾಡು ಅದೇ ಹಾಡು ಅಂತ ಬರ್ತಿತ್ತಲ್ಲ.
1: ಹೌದು ಹೌದು. ಒಂದೂವರೆ ಗಂಟೆಗೆ? ಹೌದು. ನೀವು ಬಂದಿದ್ರ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ರ ನೀವು ಆ ಕಾರ್ಯಕ್ರಮದಲ್ಲಿ? ಇಲ್ವಾ, ಒಂದ್ಸರ್ತಿ ಬರಬಹುದು. ಹೌದು, ನಿಮ್ಗೆ ಯಾವ ನಿಮ್ಮ ಇಷ್ಟದ ಯಾವ ಹಾಡುಗಳನ್ನು ಬೇಕಿದ್ರು ನೀವು ಕೇಳಬಹುದು, ಕೇಳಬಹುದು ಅದ್ರಲ್ಲಿ.
0: ಸರಿ, ಬೇರೆ ಪ್ರೋಗ್ರಾಮ್ ಗಳೆಲ್ಲ ಎಂತಂತ ಹೇಳಿದ್ರೆ ಈಗ ಕೇಳ್ತಾ ಇರ್ತೇನೆ. ಮೊದಲೆಲ್ಲ ಆಕಾಶವಾಣಿ ಅವರೆಲ್ಲ ಇದ್ರೆ ಕೃಷಿರಂಗ ಮೋಸ್ಟ್ ಆಗಿ ಹೆಚ್ಚಾಗಿ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ
1: ಕೃಷಿರಂಗ.
0: ಇಲ್ಲದ್ರೂ ಪರವಾಗಿಲ್ಲ, ಕೃಷಿರಂಗ ಅಂತ ಕೇಳ್ತಾ ಇದ್ದಾರೆ.
1: ನಿಮ್ಗೆ ಮಾಹಿತಿ ಆದ್ರೂ ಸಿಗ್ತದಲ್ವಾ?
0: ಕೆಆರ್ಐಯ ಕಾಲದಿಂದ ಕೇಳ್ತಾ ಇದ್ದೆ.
1: ಓ, ಮಾಹಿತಿ ಆದ್ರೂ ನಿಮ್ಗೆ ಸಿಗ್ತದೆ ಅದರಿಂದ?
0: ಜಸ್ಟ್ ಮಾಹಿತಿ.
1: ಹಾ ಹೌದು ಹೌದು, ನಮ್ಗೆ ಹಾಗಾದಿದ್ರು ನಾವು ಮಾಹಿತಿ ಕೇಳ್ಕೊಳ್ಳಿಕ್ಕೇನು ನಮ್ಗೆ ಇದಿಲ್ವೇ, ಸಮಸ್ಯೆ ಇಲ್ವೇ. ಹೌದು, ಈ ಇದಕ್ಕಿಂತ ಮೊದಲು ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀರಾ, ಕರೆ ಮಾಡಿದೀರಾ?
0: ಕರೆ ಮಾಡ್ಲಿಲ್ಲ, ಮೊನ್ನೆ ಒಂದು ಇದು ಕೆಲಿಕ್ಕಿದ್ದಿಗೆ ಬಂದಿತ್ತ ಅಂತ ಒಂದು ಇದು ಹಾಕಿದ್ದಾರೆ.
1: ಕೇಳಿದ್ರಾ ನೀವು?
0: ಮಿಸ್ಸೆಸ್ ಆಗ್ತಾ ಇರ್ತಾಳೆ, ಹಾಗೆ ಅವ್ರು ನಂದು ಸಿದ್ಧಿ ಕಳಿಸಿರ್ಬೇಕು.
1: ಓ ಸರಿ ಸರಿ. ಈಗ ನೀವು ಮಾಡಿದ್ದು ನಿಮ್ಮ ಮನೆಯವರು ಮಾಡಿದ್ದ?
0: ಯಾವಾಗ
1: ಈ ಕಾರ್ಯಕ್ಕೆ ಕರೆಗೆ ನೀವು ಇದು ನಂಬರ್ ಕೊಟ್ಟಿದ್ರೆ ನಿಮ್ಮ ಮನೆಯವರ?
0: ನಮ್ಮ ನಾನೇ ಗೊತ್ತದ್ದು ಈಗ ಮಿಸ್ಸೆಸ್ ಕೊಟ್ಟಿದ್ವಿ.
1: ಸರಿ ಸರಿ,
0: ನೆನ್ಪು ಮಾಡ್ತಾ ಇದ್ದೆ ಮಂಗಳವಾರ ಕೊಡಿ ಕೊಡಿ ಹೇಳಿ ಹೇಳಿ.

0: ಹಾಗೆ.
1: ಹೌದಾ, ಸರಿ. ಮುಂದಿನ ಬಾರಿ ಅವರ ಹತ್ರ ಭಾಗವಹಿಸ್ಲಿಕ್ಕೆ ಏನ್ ಮಾಡ್ಕೊಂಡಿದ್ದಾರೆ ಮಿಸಸ್ ಅವರು?
0: ಅವರು ಸರಕಾರಿ ಶಿಕ್ಷಕಿ ಶಾಲೆ.
1: ಹೌದಾ, ಶಿಕ್ಷಕಿ ಆದ್ರೆ ತುಂಬಾ ಒಳ್ಳೇದು, ಇನ್ನೂ ಒಳ್ಳೇದು. ಅವರಿಗೆ ತುಂಬಾ ಮಾಹಿತಿಗಳು ಗೊತ್ತಿರ್ತದಲ್ವಾ, ಕೃಷಿಗಳಿಗೆಲ್ಲ ಅವರು ಭಾಗವಹಿಸಬಹುದು.
0: ಮೊನ್ನೆ ಕಿಡ್ಸಲ್ಲಿ ಒಂದು ಕ್ವಶನ್ ಬಂದಿತ್ತು. ನಾನಂದ್ರೆ ಅದರಲ್ಲಿ ಮೊದಲೇ ಇದ್ರಲ್ಲೆಲ್ಲ ತುಂಬಾ ಈಗಿನ ಮಾಡರ್ನ್ ಫಿಲ್ಮ್ಗಳೆಲ್ಲ ಸ್ವಲ್ಪ ಕಡಿಮೆ, ತುಳು ಎಲ್ಲ ನೋಡಿದ್ ನೋಡಿ, ಅವರೆಲ್ಲ ಮೊನ್ನೆ ನೋಡಿ ಬಂದು ನನ್ನನ್ನು ಒತ್ತಾಯ ಮಾಡಿದ್ರು, ಬನ್ನಿ ಬನ್ನಿ ಅಂತ. ನಾನು ಹೋಗಿಲ್ಲ, ಅದಕ್ಕೆ ಎಂತ ಸೂಫ್ರಮ್ ಎಂತ
1: ಸರಿ, ನೀವು ಹೋಗ್ಲಿಲ್ಲ? ಇದೀಗ ನಿಮ್ಗೆ ಇವತ್ತಿನ ಪ್ರಶ್ನೆಗಳನ್ನು ಕೇಳಲಿಕ್ಕಿದ್ದಾರೆ ನಮ್ ಜೊತೆಗೆ ಕ್ವಿಜ್ ಮಾಸ್ಟರ್ ಇದ್ದಾರೆ, ಅವರು ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
2: ಸರ್ ನಮಸ್ತೆ.
0: ನಮಸ್ಕಾರ.
2: ನಿಮಗೆ ಒಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೇನೆ. ಈ ಭಾರತ ಸರ್ಕಾರ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕರಕುಶಲಗಾರರಿಗೆ ಆರ್ಥಿಕ ನೆರವು ಮತ್ತು ಕೌಶಲ್ಯ ತರಬೇತಿಯನ್ನು ನೀಡುವ ಒಂದು ಯೋಜನೆಯನ್ನ ಮಾಡಿದೆ, ಅದಕ್ಕೊಂದು ಹೆಸರಿಟ್ಟಿದೆ.
0: ಹೆಸರು ಇದೆ, ವಿಶ್ವಕರ್ಮ ಇದೆ ಅಂತದ್ದು ಉಂಟಲ್ಲ,
2: ಅದು ಇದೆ ಅಂತದ್ದು ಅಂತ ಹೇಳಿದ್ರೆ ಕರೆಕ್ಟ್ ಆಗ್ತದೆ.
1: ವಿಶ್ವಕರ್ಮ ಮುಂದೆ
2: ಅದು ನಾನು ನೀವು ಅದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಕೆಲಸಕ್ಕೂ ಅದು ಬರ್ತದೆ. ಅದೆಲ್ಲದಕ್ಕೂ ಬರ್ತದೆ, ಮರದ ಕೆಲಸಕ್ಕೂ ಬರ್ತದೆ.
0: ವಿಶ್ವಕರ್ಮ ಅಭಿವೃದ್ಧಿ ಆತರದಲ್ಲಿ ಯೋಜನೆ
2: ಫಸ್ಟಿಗೆ ಒಂದು ಹೊರಡಿದೆ. ಫಸ್ಟಿಗೆ ಒಂದು ಹೊರಡಿದೆ, ನೀವು ಹೇಳಿದ್ದು ಸರಿ, ವಿಶ್ವಕರ್ಮ ಅದಕ್ಕಿಂತ ಮೊದಲು ಒಂದು ಹೊರಡಿದೆ.
0: ಮಧ್ಯದ ಹೊರಡು ಮಾತ್ರ ಹೇಳಿದ.
2: ಹೌದೌದು, ಮೊದಲು ಹೊರಡು ಎಲ್ಲದಕ್ಕೂ. ಈಗ 2014 ಫಸ್ಟ್ ಮೊದಲನೇ ಶಬ್ದವನ್ನು ಎಲ್ಲದಕ್ಕೂ ಒಂದೇ ರೀತಿ ಮಾಡಿದ್ದಾರೆ, ಕಾಮನ್. ಹಿಂದೆ ಯಾರ್ದಾದ್ರೂ ಹೆಸರಿನ ಮೇಲೆ ಇರ್ತಿತ್ತು, 2014 ಸರ್ಕಾರ ಬಂದ ನಂತರ ಆ ವರ್ಡಿನ ಹಿಂದೆ ಸೇರಿಸುವ ಶಬ್ದವನ್ನೆಲ್ಲ ಒಂದೇ ಮಾಡಿಬಿಟ್ಟಿದ್ದಾರೆ.
0: ರಾಷ್ಟ್ರೀಯ
2: ವಿಶ್ವಕರ್ಮ ಅಲ್ಲ. ಸರಿಯಾದ ಉತ್ತರ ಹೇಳ್ತೀನಿ ನಿಮ್ಮನ್ನ, ನೀವು ಹೇಳಿದ ಇದಕ್ಕೆ ನಿಮ್ಮ ಮೊದಲನೇ ಪ್ರಶ್ನೆಯಿಂದ ನಾವು ಮುಂದಕ್ಕೆ ಕೊಂಡೋಗ್ತೀವಿ.
0: ಒಂದು ಗಂಟೆ 10 ನಿಮಿಷಕ್ಕೆ ಕೆಲವು ಪ್ರೋಗ್ರಾಮ್ ಅಲ್ಲಿ
2: ಒಂದೊಂದು ಯೋಜನೆಗಳದ್ದು ಬರ್ತದೆ.
1: ಹೌದೌದು,
2: ಆ ಯೋಜನೆ ಹೆಸರು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ, ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೆಸರು. ಎಲ್ಲ ಶಬ್ದಗಳನ್ನ ಪ್ರಧಾನ ಮಂತ್ರಿ ಅಂತೇಳಿ ಈಗಿನ ಸರ್ಕಾರ ಅದನ್ನ ಕಾಮನ್ ಮಾಡಿಬಿಟ್ಟಿದೆ. ಅದು ಬಹುಶಃ ನಿಮ್ಮ ಉದ್ಯೋಗಿಗಳಿಗೂ ಸೇರಿಸಿ ಎಲ್ರಿಗೂ ಅದು. ಹೌದೌದು, ಯೋಜನೆಗಳು ಒಳ್ಳೆ ಯೋಜನೆ ಇದೆ ಅದರಲ್ಲಿ.
1: ನಿಮ್ಗೆ ಅದರಿಂದ ಇದು ಉಪಯೋಗ ಆಗಿದ ಸುಧೀರ್ ಅವರೇ? ಸರಿ ಸರಿ ಸರಿ, ಎಲ್ಲ ಬೇರೆಯವರಿಗೆ ಅದು ಉಪಯೋಗ ಆಗ್ತದೆ. ಸರಿ ಸರಿ,
2: ಹೌದೌದು
1: ಸರಿ. ಈಗ ಮುಂದಿನ ಪ್ರಶ್ನೆ ನಿಮ್ಗೆ,
2: ನಿಮಗೆ ಎರಡನೇ ಪ್ರಶ್ನೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುಶ್ಯಲ ಎಂಬವಳು ಯಾರ ಮಗಳು?
0: ಎಂಬವಳು ನಮ್ಮ ಇವನ ದುರ್ಯೋಧನ ತಂಗಿ ಧೃತರಾಷ್ಟ್ರನ ಮಗಳು.
2: ಧೃತರಾಷ್ಟ್ರ ಮತ್ತೆ ತಾಯಿ
0: ಮತ್ತೆ ಇವಳು, ಇವಳು ಕಣ್ಣಿಗೆ ಕಾಣದವಳು.
2: ಗಾಂಧಾರಿ
1: ಅಲ್ಲ, ಗಾಂಧಾರಿ. ಅಭಿನಂದನೆಗಳು.
2: ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಮಗಳು ನೀವು.
0: ಅದು ತಂಗಿ, ಒಬ್ಬಳೇ ತಂಗಿ,
2: ಒಬ್ಬಳೇ ತಂಗಿ. ಅದು ನೀವು ನನಗೆ ಆ ಶಬ್ದ ಕಣ್ಣಿಗೆ ಕಾಣದವಳು ಸರಿಯಾದ
1: ಒಂದು
2: ಕಣ್ಣಿಗೆ ಅವಳಿಗೆ ಕಣ್ಣು ಕಾಣ್ತಾ ಇತ್ತು, ನನ್ನ ಗಂಡನಿಗೆ ಕಣ್ಣು ಕಾಣೋದಿಲ್ಲ ಅಂತೇಳಿ ನಾನು ಇಡೀ ಜೀವಮಾನ ಇಡೀ ಕಣ್ಣು ನನಗೂ ಕಾಣೋದು ಬೇಡ ಅಂತೇಳಿ ಪಟ್ಟಿ ಕಟ್ಟಿಕೊಂಡದ್ದು. ಸರಿಯಾದ ಉತ್ತರ ನೀವು ಹೇಳಿದ್ದೀರಿ,
1: ಅಭಿನಂದನೆಗಳು ಸುಧೀರ್ ಅವರೇ. ಈಗ ಮೂರನೇ ಪ್ರಶ್ನೆ,
2: ಮೂರನೇ ಪ್ರಶ್ನೆ. ಡಿಂಗ, ಡಿಂಗ ಅಂದ್ರೆ ಶಬ್ದ ಕೇಳಿದಿರಾ? ಡಿಂಗ, ಡಿಂಗ, ಈ ಡಿಂಗ ಕಾರ್ಟೂನ್ ಸರಣಿ ಯಾವ ಪುಸ್ತಕದಲ್ಲಿ ಪ್ರಕಟ ಆಗ್ತಾ ಇತ್ತು? ಬಹಳ ಫೇಮಸ್ ಸೂಪರ್ ಹೀರೋ, ಮಕ್ಕಳ ಸೂಪರ್ ಹೀರೋ. ಈಗ ಬೇರೆ ಬೇರೆಯವರು ಸೂಪರ್ ಹೀರೋಸ್ ಬರ್ತಾರಲ್ಲ.
1: ಅದು ಪುಸ್ತಕದಲ್ಲಿ ಬರ್ತಾ ಇತ್ತು, ಟಿವಿಯಲ್ಲಿ ಅಲ್ಲ,
2: ಪುಸ್ತಕದಲ್ಲಿ ಪ್ರಕಟ ಆಗ್ತಾ ಇತ್ತು.
1: ಮಕ್ಕಳ ಪುಸ್ತಕದಲ್ಲಿ ಡಿಂಗ ಅಂತ ಹೇಳಿ ಒಂದು
0: ಸರಣಿಯಲ್ಲೇ ಬರ್ತಿತ್ತು.
2: ಹೌದೌದು,

0: ಮಕ್ಕಳ ಪುಸ್ತಕ, ಆ ಪುಸ್ತಕದ ಹೆಸರೇನು ಅಂತ? ಮಕ್ಕಳದ ಯಾವ ಪುಸ್ತಕಗಳೆಲ್ಲ ಗೊತ್ತಿದ್ದಾವೆ?
1: ನಿಮ್ಮ ಬಾಲ್ಯದಲ್ಲಿ ಅದು ಬರ್ತಾ ಇತ್ತು ಅಲ್ವಾ? ನಾನೆಲ್ಲ ಓದಿದ್ದೇನೆ ಆ ಪುಸ್ತಕವನ್ನ.
0: ಮಕ್ಕಳ ಸಂಚಿಕೆ ಅದು, ಮಕ್ಕಳ ಪುಸ್ತಕಗಳು, ಮಕ್ಕಳಿಗಾಗಿಯೇ ಇರುವಂತಹ ಕಥೆ ಪುಸ್ತಕದಲ್ಲಿ ಇತ್ತು ಅದು.
1: 15 ದಿವಸಗಳಿಗೊಮ್ಮೆ ಪುಸ್ತಕ ಪ್ರಕಟ ಆಗ್ತಾ ಇತ್ತು.
0: ಚಂದಮಾಮ ಅಲ್ಲ, ಮತ್ತೆ ಇನ್ನೊಂದು ಯಾವ್ದು ಹೇಳಿ? ಅದು
2: ಚಂದಮಾಮ
1: ಅಲ್ಲ, ಮಕ್ಕಳಿಗೆ ಬಹಳ ಪ್ರಿಯವಾದ ಪುಸ್ತಕ. ನಾವು 15 ದಿವಸಗಳ ಅದನ್ನ ಬೇರೆ ಮನೆಯಿಂದ ತೆಗೆದುಕೊಂಡು ಓದ್ತಾ ಇದ್ದೀವಿ. ಹದಿನೈದು ದಿವಸಗಳ ಪಾಕ್ಷಿಕ ಪತ್ರಿಕೆ. ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದೇ ಹೆಸರಿನಲ್ಲಿ ಕದ್ರಿ ಪಾರ್ಕ್ನಲ್ಲಿ ಒಂದು ರೈಲು ಓಡುತ್ತದೆ. ಕದ್ರಿ ಪಾರ್ಕ್ನಲ್ಲಿ ಒಂದು ರೈಲ್ ಇದೆ ಅಲ್ಲ, ಅದಕ್ಕೆ
0: ಒಂದು ಹೆಸರುಂಟು. ಅದಕ್ಕೊಂದು ಹೆಸರುಂಟು, ಇದೇ ಈ ಪುಸ್ತಕದ ಹೆಸರೇ ಅದಕ್ಕೂ, ಆ ರೈಲಿಗೂ.
1: ಗೊತ್ತಾಗ್ತಾ ಇಲ್ಲ,
0: ಗೊತ್ತಾಗುದಿಲ್ವಾ ನಿಮ್ಗೆ? ಯಾವ್ದಾದ್ರು ಪುಸ್ತಕಗಳು ಗೊತ್ತಿದ್ದಾವೆ, ಮಕ್ಕಳ ಪುಸ್ತಕಗಳು ಚಂದಮಾಮ ಬಿಟ್ಟು ಬೇರೆ ಯಾವ ಪುಸ್ತಕಗಳು ಗೊತ್ತಿದ್ದಾವೆ ಹೇಳಿ?
2: ಗೊಂಬೆ ಮನೆ ಅಂತದನ್ನ ಆ ತರ ದಿನ ಬರ್ತಾ ಇತ್ತು, ಮತ್ತೆ ಬೇರೆ ಒಂದೆರಡು ಮಾತ್ರ ಈಗ ಅವಾಗ ನೆನಪಾಗ್ತಾ ಇಲ್ಲ.
1: ನಿಮ್ಮ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ. ಸರಿಯಾದ ಉತ್ತರ ಬಾಲಮಂಗಳ.
0: ಈಗ ಗೊತ್ತಾಯ್ತಲ್ಲ, ದೇವರೇ
1: ಓದಿದ್ರ? ಓದ್ತಾ ಇದ್ರ ಅದ್ರ ಪುಸ್ತಕ? ಅದರಲ್ಲಿ ಡಿಂಗ ಅಂತ ಒಂದು ಸರಣಿ ಬರ್ತಾ ಇತ್ತಲ್ಲ.
0: ನೆನಪಾಗುದಿಲ್ಲ.
1: ಹೌದೌದು, ನಾವು ಈ ರಸಪ್ರಶ್ನೆ ಇದು ಕ್ವಿಜ್ ಸರಣಿಯಲ್ಲಿ ಸ್ವಲ್ಪ ಹಳೆ ವಿಷಯಗಳನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಹೌದೌದು,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸುಧೀರ್ ಅವರೇ. ಮುಂದಿನ ಬಾರಿ ಪ್ರಯತ್ನ ಮಾಡಿ ಖಂಡಿತ. ಸರಿ ಸರಿ.
3: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಹಂಡ್ರೆಡ್ ಪಾಯಿಂಟ್ ತ್ರೀ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಹಾಗೂ ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಈ ಬಾರಿ ವಿಜೇತರಾಗದವರು ಮುಂದಿನ ಬಾರಿ ಪ್ರಯತ್ನಿಸಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಭಾಗವಹಿಸಿದವರು ನಾನು ಅಂಜನಾ ಮತ್ತು ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ. ತಾಂತ್ರಿಕ ನೆರವು ನೀಡಿದವರು ಪದ್ಮನಾಭ ಮತ್ತು ಚಂದ್ರಶೇಖರ ಪಾಣಾಜೆ.
4: ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
5: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಆತ್ಮೀಯ ಕೇಳುಗರೆ, ಯೆನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಯೆನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಸಮಯ 10:18:25. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಜುರ್ಮ್ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್ ಹಾಡಿರುವ ಇಂದೀವರ್ ಅವರ ಗೀತೆ, ಸಂಗೀತ ರಾಜೇಶ್ ರೋಷನ್.

ಜುರ್ಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಎಸ್ ಜಾನಕಿ ಮತ್ತು ಅಮಿತ್ ಕುಮಾರ್ ಹಾಡಿರುವ ಅಂಜಾನ್ ಅವರ ಗೀತೆ, ಸಂಗೀತ ಬಪ್ಪಿ ಲಾಹಿರಿ, ಚಿತ್ರ ಕಸಮ್ ವರ್ದಿಕಾ.

ಕುಮಾರ್ ಸಾನು ಹಾಗೂ ಸಂಗಡಿಗರು ಹಾಡಿದ 1942 ಆ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತರಚನೆ ಜಾವೇದ್ ಅಲಿ ಅವರದು, ಸಂಗೀತ ಆರ್ ಡಿ ಬರ್ಮನ್. ಮುಂದಿನ ಗೀತೆ ಆಶಿಕಿ ಚಿತ್ರದಿಂದ, ಗಾಯಕರು ಅನುರಾಧ ಪೌದ್ವಾಲ್ ಮತ್ತು ಕುಮಾರ್ ಸಾನು. ಸಮೀರ್ ಅವರ ಗೀತೆಗೆ ಸಂಗೀತ ನದೀಮ್ ಶ್ರವಣ್.

0: ಆಶಿಕಿ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯೋಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ತೇಜಾಬ್ ಚಿತ್ರಕ್ಕಾಗಿ ನಿತಿನ್ ಮುಖೇಶ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಹಾಡಿದ ಜಾವೇದ್ ಅಖ್ತರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್. ಮುಂದಿನ ಗೀತೆ ಹಮ್ ಸಾಥ್ ಸಾಥ್ ಹೇ ಚಿತ್ರದಿಂದ. ಗಾಯಕರು ಅಲ್ಕಾ ಯಾಜ್ಞಿಕ್, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಆರ್ ಕಿರಣ್ ಅವರ ಗೀತೆಗೆ ಸಂಗೀತ ರಾಮ್ ಲಕ್ಷ್ಮಣ್.

ದೀವಾನ ಚಿತ್ರಕ್ಕಾಗಿ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಹಾಡಿದ ಸಮೀರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ನದೀಮ್ ಶ್ರವಣ್. ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.

ಕೇಳುಗರಿ, ನಾಳೆ ಬೆಳಗ್ಗೆ 6:10 ವಂದನ, 6:30 ಚಿಂತನ ರಾಧಾಕೃಷ್ಣ ಕಲ್ಚಾರ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿರಮಿಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ.

6:45ಕ್ಕೆ ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. 7:45ಕ್ಕೆ ರಾಗರಂಜನಿ,

ನಾಳೆ ಬೆಳಗ್ಗೆ 8:30 ಕಾವ್ಯಯಾನ 66ನೆಯ ಸಂಚಿಕೆ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮಧೂರು ರಾಮಪ್ರಕಾಶ ಕಲ್ಲೂರಾಯ, ವ್ಯಾಖ್ಯಾನಕಾರರು ಮಧೂರು ಮೋಹನ ಕಲ್ಲೂರಾಯ. 8:45 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 9:00 ಚಿತ್ರಗೀತೆಗಳು. 9:30 ನಯೇ ತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಹತ್ತು ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ಎಂಎಸ್ ಮೆಲಡೀಸ್, ಎಸ್ಎಂಎಸ್ ಆಧಾರಿತ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, ಹನ್ನೊಂದು ಗಂಟೆಗೆ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ.